0: ಸ್ತುತೇ ಬ್ರಹ್ಮೋವಾಚ ಇತ್ಯಾಕರ್ಣ್ಯ ಪ್ರಿಯಾವಾಕ್ಯಂ ಸುಧಾಧಾರಾ ಚತೋಪಮಂ ಮುದೇತೀವ ವಿಶ್ವೇಶೋ ಲೌಕಿಕಾಚಾರ ತತ್ಪರ ಶಿವ ಸಂಭೃತ ಸಂಭಾರೋ ನಾನಾವಸ್ತು ಮನೋಹರಂ ಭೋಜಯಾಮಾಸ ದೇವಶ್ಚ ನಾರಾಯಣ ಪುರೋಗಮಾನ್ ತಥಾನ್ಯಾನ್ನಿಖಿಲಾನ್ ಪ್ರೀತ್ಯ ಸ ವಿವಾಹ ಸಮಾಗತಾನ್ ಭೋಜಯಾಮಾಸ ಸುರಸಂ ಅನ್ನಂ ಬಹುವಿಧಂ ಪ್ರಭುಃ ತತೋ ಭುಕ್ತ್ವಾ ಚ ತೇ ದೇವ ನಾನಾರತ್ನ ವಿಭೂಷಿತಾಃ ಸಸ್ತ್ರೀಕಾ ಸಗನಾಃ ಸರ್ವೇ ಪ್ರಣೇಮಶ್ಚಂದ್ರಶೇಖರಂ ಸಂಸ್ತುತ್ಯ ವಾಗ್ಭಿರಿಷ್ಟಾಭಿಃ ಪರಿಕ್ರಮ್ಯ ಮುದಾನ್ವಿತಾಃ ಪ್ರಶಂಸಂತೋ ವಿವಾಹಂ ಚ ಸಧಾಮಾನೀಯುಸ್ತತಃ ನಾರಾಯಣ ಮುನೇ ಮಾಂ ಚ ಪ್ರಣನಾಮ ಶಿವಸ್ವಯಂ ಲೌಕಿಕಾಚಾರಮಾಶ್ರಿತ್ಯ ಯಥಾ ವಿಷ್ಣುಶ್ಚ ಕಶ್ಯಪಂ ಮಯಾ ಶಿಷ್ಯಾಶಿಷಂ ದತ್ವಾ ಶಿವಸ್ಯ ಪುನರಗ್ರದಃ ಮತ್ವಾ ವೈತಂ ಪರಂ ಬ್ರಹ್ಮ ಚಕ್ರೇಜ ಸ್ತುತಿರುತ್ತಮಾಂ ತಮಾಮಂತ್ರಿಯ ಮಯಾ ವಿಷ್ಣು ಸಾಂಜಲಿ ಶಿವಯೋರ್ಮುದಾ ಪ್ರಶಂಸಂಸ್ತದ್ವಿವಾಹಂ ಚ ಜಗಾಮಸ್ವಾಲಯಂ ಪರಂ ಶಿವೋಪಿ ಸ್ವಗಿರೌ ತಸ್ಥೌ ಪಾರ್ವತ್ಯಾ ವಿಹರನ್ ಮುದಾಂ ಸರ್ವೇ ಗಣಾ ಸುಖಂ ಪ್ರಾಪುರ್ ಅತೀವ ಸ್ವಭಜನ್ ಶಿವೌ ಇತ್ಯೇವಂ ಕಥಿತಸ್ತಾದ ಶಿವೋದ್ವಾಹ ಸುಮಂಗಲಃ ಶೋಕಘ್ನೋ ಹರ್ಷಜನಕ ಆಯುಷ್ಯೋ ಧನವರ್ಧನ ಯ ಇಮಂ ಶೃಣುಯಾ ನಿತ್ಯಂ ಶುಚಿಸ್ತದ್ಗತಮಾನದಃ ಶ್ರಾವಯೇದ್ವಾಧ ನಿಯಮಾನ್ ಶಿವಲೋಕಮವಾಪ್ನುಯಾದ್ ಇದಮಾಖ್ಯಾನಮಾಖ್ಯಾತಂ ಅದ್ಭುತಂ ಮಂಗಲಾಯನಂ ಸರ್ವವಿಘ್ನ ಪ್ರಶಮನಂ ಸರ್ವವ್ಯಾಧಿವಿನಾಶನಂ ಯಶಸ್ಯಂ ಸ್ವರ್ಗ್ಯಮಾಯುಷ್ಯಂ ಪುತ್ರಪೌತ್ರಕರಂ ಪರಂ ಸರ್ವಕಾಮಪ್ರದಂ ಚೇಹಂ ಭುಕ್ತಿದಂ ಮುಕ್ತಿದಂ ಸದಾ ಅಪಮೃತ್ಯು ಪ್ರಶಮನಂ ಮಹಾಶಾಂತಿಕರಂ ಶುಭಂ ಸರ್ವದುಃಸ್ವಪ್ನ ಶಮನಂ ಬುದ್ಧಿಪ್ರಜ್ಞಾದಿ ಸಾಧನಂ ಶಿವೋತ್ಸವೇಷು ಸರ್ವೇಷು ಪಠಿತವ್ಯಂ ಪ್ರಯತ್ನತಃ ಶುಭೇ ಸುಭಿರ್ಜನೈಃ ಪ್ರೀತ್ಯ ಶಿವಸಂತೋಷ ಕಾರಣಂ ಪಥೇತ್ ಪ್ರತಿಷ್ಠಾಕಾಲೇ ತು ದೇವಾದೀನಾಂ ವಿಶೇಷತಃ ಶಿವಸ್ಯ ಸರ್ವಕಾರ್ಯಸ್ಯ ಪ್ರಾರಂಭೇ ಚ ಸುಪ್ರೀತಿತಃ ಶೃಣುಯಾದ್ವಾ ಶುಚಿರ್ಭೂತ್ವಾ ಚರಿತಂ ಶಿವಯೋಶಿವಂ ಸಿದ್ಧ್ಯಂತಿ ಸರ್ವಕಾರ್ಯಾಣಿ ಸತ್ಯಂ ಸತ್ಯಂ ನ ಸಂಶಯಃ ಇತಿ ಶ್ರೀ ಶಿವಮಹಾಪುರಾಣೇ ಬ್ರಹ್ಮನಾರದ ಸಂವಾದೇ ದ್ವಿತೀಯಾಯಾಂ ರುದ್ರಸಂಹಿತಾಯಾಂ ತೃತೀಯೇ ಪಾರ್ವತೀಖಂಡೇ ಶಿವಕೈಲಾಸಗಮನ ವರ್ಣನಂ ನಾಮ ಪಂಚಪಂಚಾಶತ್ತಮೋಧ್ಯಾಯಃ ಸಮಾಪ್ತೋಯಂ ತೃತೀಯಃ ಪಾರ್ವತೀಖಂಡಃ. ಓಂ ಶ್ರೀ ಶಿವಮಹಾಪುರಾಣತಿಲ್ ರುದ್ರಸಂಹಿತ ಪಾರ್ವತೀಖಂಡಂ 55ஆவது அத்தியாயம் பூர்த்தி. ஸ்ரீ ருத்ரசம்ஹிதையில் 3வதான பார்வதீகண்டம் முற்று பெற்றது. அடுத்து ஸ்ரீ ருத்ரசம்ஹிதையில் 4வதான குமாரகண்டம் ஆரம்பம். ஓம்
1: ஓம் நம சிவாய்.
2: யூ ஆர் லிசனிங் டு shaivam.org ரேடியோ, the 24/7 spiritual channel from shaivam.org.
1: Om Namah Shivaya.

0: ಶ್ರೀ ಗಣೇಶಾಯ ನಮಃ ಶ್ರೀ ಗೌರಿ ಶಂಕರಾಭ್ಯಾಂ ನಮಃ ಅಭರುದ್ರ ಸಂಹಿತಾಂತರ್ಗತ ಚತುರ್ಥಃ ಕುಮಾರಕಂಠ ಪ್ರಾರಭ್ಯತೆ. ಶ್ರೀ ಶಿವಮಹಾಪುರಾಣಂ ರುದ್ರ ಸಂಹಿತ ಅದರ್ಕುಲ್ ನಾನ್ಗಾವ್ದು ಭಾಗಮಾನ ಕುಮಾರಖಂಡಂ ಆರಂಭ. ಮೊದಲ ಅಧ್ಯಾಯಂ ಆರಂಭ. ಓಂ ವಂದೇ ನಂದನ ತುಷ್ಟಮಾನಸಮತಿ ಪ್ರೇಮ ಪ್ರಿಯಂ ಪ್ರೇಮದಂ ಪೂರ್ಣ ಪೂರ್ಣಕರಂ ಪ್ರಪೂರ್ಣ ನಿಖಿಲೈಶ್ವರ್ಯೈಕವಾಸಂ ಶಿವಂ ಸತ್ಯಂ ಸತ್ಯಮಯಂ ತ್ರಿಸತ್ಯ ವಿಭವಂ ಸತ್ಯ ಪ್ರಿಯಂ ಸತ್ಯದಂ ವಿಷ್ಣು ಬ್ರಹ್ಮನುತಂ ಸ್ವಕೀಯ ಕೃಪಯೋಪಾತ್ತಾಕೃತಿಂ ಶಂಕರಂ. ನಾರದ ಉವಾಚ ವಿವಾಹಯಿತ್ವಾ ಗಿರಿಜಾಂ ಶಂಕರೋ ಲೋಕಶಂಕರಃ ಗತ್ವಾ ಸ್ವಪರ್ವತಂ ಬ್ರಹ್ಮನ್ ಕಿಮಕಾರ್ಷಿದ್ಧಿ ತದ್ವದ ಕಥಂ ಹಿ ತನಯೋ ಜಜ್ಞೇ ಶಿವಸ್ಯ ಪರಮಾತ್ಮನಃ ಯದರ್ಥಂ ಆತ್ಮಾ ರಾಮೋಪಿ ಸಮುವಾಹ ಶಿವಾಂ ಪ್ರಭುಃ ತಾರಕಸ್ಯ ಕಥಂ ಬ್ರಹ್ಮನ್ ವಧೋ ಭೂ ದೇವ ಶಂಕರಃ ಏತತ್ ಸರ್ವಂ ಅಶೇಷೇನ ವದ ಕೃತ್ವಾ ದಯಾಮಯಿ. ಸೂತ ಉವಾಚ ಇತ್ಯಾಕರ್ಣ್ಯ ವಚಸ್ತಸ್ಯ ನಾರದಸ್ಯ ಪ್ರಜಾಪತಿಃ ಸುಪ್ರಸನ್ನಮನಃ ಸ್ಮೃತ್ವಾ ಶಂಕರಂ ಪ್ರತ್ಯುವಾಚಃ ಬ್ರಹ್ಮೋವಾಚ ಚರಿತಂ ಶೃಣು ವಕ್ಷ್ಯಾಮಿ ಶಶಿಮೌಳೇಸ್ತು ನಾರದ ಗುಹಜನ್ಮಕಥಾಂ ದಿವ್ಯಾಂ ತಾರಕಾಸುರಸದ್ವಧಂ ಶ್ರೂಯತಾಂ ಕಥಯಾಮ್ಯದ್ಯಕಥಾಂ ಪಾಪಪ್ರಣಾಶಿನೀಂ ಯಾಂ ಶ್ರುತ್ವಾ ಸರ್ವ ಪಾಪೇಭ್ಯೋ ಮುಚ್ಯತೆ ಮಾನವೋ ಧ್ರುವಂ. ಇದಮಾಖ್ಯಾನಮನಘಂ ರಹಸ್ಯಂ ಪರಮಾದ್ಭುತಂ ಪಾಪಸಂತಾಪಹರಣಂ ಸರ್ವವಿಘ್ನವಿನಾಶನಂ ಸರ್ವಮಂಗಲದಂ ಸಾರಂ ಸರ್ವಶ್ರುತಿಮನೋಹರಂ ಸುಖದಂ ಮೋಕ್ಷಬೀಜಂ ಚ ಕರ್ಮಮೂಲನಿಕೃಂದನಂ ಕೈಲಾಸಮಾಗತ್ಯ ಶಿವಾಂ ವಿವಾಹ್ಯ ಶೋಭಾಂ ಪ್ರಪೇದೆ ನಿತರಾಂ ಶಿವೋಪಿ ವಿಚಾರಯಾಮಾಸ ಚ ದೇವಕೃತ್ಯಂ ಪೀಡಾಂ ಜನಸ್ಯಾಪಿ ಚ ದೇವಕೃತ್ಯೆ ಶಿವಸ್ಯ ಭಗವಾನ್ ಸಾಕ್ಷಾತ್ ಕೈಲಾಸಂ ಮಗಮದ್ಯದಾ ಸೌಖ್ಯಂ ಚ ವಿವಿಧಂ ಚಕ್ರುರ್ಗಣಾಃ ಸರ್ವೇ ಸುಹರ್ಷಿತಾಃ ಮಹೋತ್ಸವೋ ಮಹಾನಾಸಿ ಶಿವೇ ಕೈಲಾಸಮಾಗತೆ ದೇವಾಸ್ವ ವಿಷಯಂ ಪ್ರಾಪ್ತ ಹರ್ಷ ನಿರ್ಭರ ಮಾನಸಾಃ ಅತ ಶಂಭುರು ಮಹಾದೇವೋ ಗೃಹೀತ್ವಾ ಗಿರಿಜಾಂ ಶಿವಾಂ ಜಗಾಮ ನಿರ್ಜನಂ ಸ್ಥಾನಂ ಮಹಾದಿವ್ಯಂ ಮನೋಹರಂ ಶಯ್ಯಾಂ ಮೃತಿಕರೀಂ ಕೃತ್ವಾ ಪುಷ್ಪಚಂದನ ಚರ್ಚಿತಾಂ ಅದ್ಭುತಾಂ ತತ್ರ ಪರಮಾಂ ಭೋಗವತ್ಸನ್ವಿತಾಂ ಶುಭಾಂ ಸರೇಮೇ ತತ್ರ ಭಗವಾನ್ ಶಂಭುರ್ಗಿರಿಜಯಾ ಸಹ ಸಹಸ್ರವರ್ಷಪರ್ಯಂತಂ ದೇವಮಾನೇನ ಮಾನದಃ ದುರ್ಗಾಂಗಸ್ಪರ್ಶ ಮಾತ್ರೇಣ ಲೀಲಯಾ ಮೂರ್ಛಿತ ಶಿವಃ ಮೂರ್ಛಿತಾ ಸಾ ಶಿವಸ್ಪರ್ಶಾದ್ ಬುಧೇನ ದಿವಾನಿಶಂ ಹರೇ ಭೋಗ ಪ್ರವೃತ್ತೇ ತು ಲೋಕಧರ್ಮ ಪ್ರವರ್ತಿನಿ ಮಹಾನ್ ಕಾಲೋ ವ್ಯತೀಯಾಯ ತಯೋ ಕ್ಷಣ ಇವಾನಘ ಅಧ ಸರ್ವೇ ಸುರಾಷ್ಟಾದ ಏಕತ್ರೀಭೂಯ ಚೈಕದಾ ಮಂತ್ರಯಾಂ ಚಕ್ರುರಾಗತ್ಯ ಮೇರೌ ಚಕ್ರ ಪುರೋಗಮಾಃ ಸುರಾವೂಚು ವಿವಾಹಂ ಕೃತವಾನ್ ಶಂಭುರ್ ಅಸ್ಮತ್ ಕಾರ್ಯಾರ್ಥಮೀಶ್ವರಃ ಯೋಗೀಶ್ವರೀ ನಿರ್ವಿಕಾರೋ ಸ್ವಾತ್ಮಾ ರಾಮೋ ನಿರಂಜನಃ ನೋತ್ಪನ್ನಸ್ತನಯಸ್ತಸ್ಯ ನ ಜಾನಾಮೋತ್ರ ಕಾರಣಂ ವಿಳಂಬ ಕ್ರಿಯತೆ ತೇನ ಕಥಂ ದೇವೇಶ್ವರೇನಃ ಏತಸ್ಮಿನ್ನಂತರೇ ದೇವಾ ನಾರದಾದ್ ದೇವದರ್ಶನಾತ್ ಬುಧುಸ್ತನ್ಮಿತಂ ಭೋಗಂ ತಯೋಶ್ಚ ರಮಮಾನಯೋಃ ಚಿರಂ ಜ್ಞಾತ್ವಾ ತಯೋರ್ಭೋಗಂ ಚಿಂತಾಮಾಪುಸ್ಸುರಾಶ್ಚ ತೇ ಬ್ರಹ್ಮಾನಂ ಮಾಂ ಪುರಸ್ಕೃತ್ಯ ಯಯುರ್ನಾರಾಯಣಾಂತಿಕಂ ತಂ ನತ್ವಾ ಕಥಿತಂ ಸರ್ವಂ ಮಯಾ ವೃತ್ತಾಂತಮೀಪ್ಸಿತಂ ಸಂತಸ್ಥಿರೇ ಸರ್ವದೇವ ಚಿತ್ರೇ ಪುತ್ತಳಿಕಾ ಯಥಾ ಬ್ರಹ್ಮೋವಾಚ ಸಹಸ್ರವರ್ಷಪರ್ಯಂತಂ ದೇವಮಾನೇನ ಶಂಕರಃ ರಥೌ ರಥಶ್ಚ ನಿಶ್ಚೇಷ್ಟೋ ಯೋಗೀ ವಿರಮತೇ ನಹಿ ಭಗವಾನುವಾಚ ಚಿಂತಾ ನಾಸ್ತಿ ಜಗದ್ಧಾತ ಸರ್ವಂ ಭದ್ರಂ ಭವಿಷ್ಯತಿ ಶರಣಂ ವ್ರಜ ದೇವೇಶ ಶಂಕರಸ್ಯ ಮಹಾಪ್ರಭೋಃ ಮಹೇಜ ಶರಣಾಪನ್ನಾ ಯೇ ಜನಾ ಮನಸಾ ಮುದಾ ತೇಷಾಂ ಪ್ರಜೇಶ ಭಕ್ತಾನಾಂ ನ ಕುತಶ್ಚಿತ್ ಭಯಂ ಕ್ವಚಿತ್ ಶೃಂಗಾರಭಂಗ ಸಮಯೇ ಭವಿತಾ ನಾಧುನಾ ವಿಧೇ ಕಾಲ ಪ್ರಯುಕ್ತಂ ಕಾರ್ಯಂ ಚ ಸಿದ್ಧಿಂ ಪ್ರಾಪ್ನೋತಿ ನಾನ್ಯಥಾ ಶಂಭೋ ಸಂಭೋಗಮಿಷ್ಟಂ ಕೋ ಭೇದಂ ಕರ್ತುಮಿಹೇಶ್ವರಃ ಪೂರ್ಣೇ ವರ್ಷಸಹಸ್ರೇ ಚ ಸ್ವೇಚ್ಛಯಾ ಹಿ ವಿರಂಸ್ಯತಿ ಸ್ತ್ರೀ ಪುಂಸೋರತಿ ವಿಚ್ಛೇದಂ ಉಪಾಯೇನ ಕರೋತಿ ಯಃ ತಸ್ಯ ಸ್ತ್ರೀಪುತ್ರಯೋರ್ಭೇದೋ ಭವೇದ್ ಜನ್ಮನಿ ಜನ್ಮನಿ ಭ್ರಷ್ಟಜ್ಞಾನೋ ನಷ್ಟಕೀರ್ತಿರ್ ಅಲಕ್ಷ್ಮೀಕೋ ಭವೇದಿಹ ಪ್ರಯಾತ್ಯಂತೆ ಕಾಲಸೂತ್ರ ವರ್ಷಲಕ್ಷಂ ಸಪಾತಕೀ ರಂಭಾಯುಕ್ತಂ ಚಕ್ರಮಿಮಂ ಚಕಾರ ವಿರತಂ ರಥೌ ಮಹಾಮುನೀಂದ್ರೋ ದುರ್ವಾಸ ತತ್ ಸ್ತ್ರೀಭೇದೋ ಬಭೂವಃ ಪುನರನ್ಯಾಂ ಸಂಪ್ರಾಪ್ಯ ವಿಷೇವ್ಯ ಶುಭಪಾನಿಕಾಂ ದಿವ್ಯಂ ವರ್ಷಸಹಸ್ರಂ ಚ ವಿಜಹು ವಿರಹಜ್ವರಂ ಘೃತಾಚ್ಯಾಸಹಸಂ ಸೃಷ್ಟಂ ಕಾಮಂ ವಾರಿತವಾನ್ ಗುರುಃ ಷಣ್ಮಾಸಾಭ್ಯಂತರೇ ಚಂದ್ರಸ್ತಸ್ಯ ಪತ್ನೀಂ ಜಹಾರಃ ಪುನಃ ಶಿವಂ ಸಮಾರಾಧ್ಯ ಕೃತ್ವಾ ತಾರಾಮಯಂ ವ್ರಣಂ ತಾರಾಂ ಸಗರ್ಭಾಂ ಸಂಪ್ರಾಪ್ಯ ವಿಜಹೌ ವಿರಹಜ್ವರಂ ಮೋಹಿನೀ ಸಹಿತಂ ಚಂದ್ರಂ ಚಕಾರ ವಿರತಂ ರಥೌ ಮಹರ್ಷಿ ಗೌತಮಸ್ತಸ್ಯ ಸ್ತ್ರೀ ವಿಚ್ಛೇದೋ ಬಭೂವ ಹರಿಶ್ಚಂದ್ರೋ ಹಾಳಿಕಂ ಚ ವೃಷಲ್ಯಾ ಸಹ ಸಂಯುತಂ ಚಾರಯಾಮಾಸ ನಿಚ್ಚೇಷ್ಟಂ ನಿರ್ಜನಂ ತತ್ಫಲಂ ಶೃಣು ಭ್ರಷ್ಟ ಸ್ತ್ರೀಪುತ್ರ ರಾಜ್ಯೇಭ್ಯೋ ವಿಶ್ವಾಮಿತ್ರೇಣ ತಾಡಿತಃ ತತಃ ಶಿವಂ ಸಮಾರಾಧ್ಯ ಮುಕ್ತೋ ಭೂತೋ ಹಿ ಕಶ್ಮಲಾತ್ ಅಜಾಮಿಲಂ ದ್ವಿಜಶ್ರೇಷ್ಠಂ ವೃಷಲ್ಯಾ ಸಹ ಸಂಯುತಂ ನ ಭಿಯಾವಾರಯಾಮಾಸು ಸುರಾಷ್ಟಾಂ ಚಾಪಿ ಕೇಚನ ಸರ್ವಂ ನಿಷೇಕ ಸಾಧ್ಯಂ ಚ ನಿಷೇಕೋ ಬಲವಾನ್ ವಿಧೇ ನಿಷೇಕಫಲದೋ ವೈ ಸ ನಿಷೇಕಕ್ಕೇನ ವಾರ್ಯತೆ ದಿವ್ಯಂ ವರ್ಷಸಹಸ್ರಂ ಚ ಶಂಭೋ ಸಂಭೋಗಕರ್ಮ ತತ್ ಪೂರ್ಣೇ ವರ್ಷಸಹಸ್ರೇ ಚ ಗತ್ವಾ ತತ್ರ ಸುರೇಶ್ವರಾಃ ಏನ ವೀರ್ಯಂ ಪದೇ ಭೂಮೌ ತತ್ ಕರಿಷ್ಯಥ ನಿಶ್ಚಿತಂ ತತ್ರ ವೀರ್ಯೇ ಚ ಭವಿತಾ ಸ್ಕಂದನಾಮಾ ಪ್ರಭೋ ಸುತಃ ಅಧುನಾ ಸ್ವಗೃಹಂ ಗಚ್ಚ ವಿಧೇ ಸುರಗಣೈ ಸಹ ಕರೋತು ಶಂಭುಂ ಸಂಭೋಗಂ ಕರೋತು ಶಂಭುಃ ಸಂಭೋಗಂ ಪಾರ್ವತ್ಯಾ ಸಹ ನಿರ್ಜನೆ ಬ್ರಹ್ಮೋವಾಚ ಇತ್ಯುಕ್ತ್ವಾ ಕಮಲಾಕಾಂತ ಶೀಘ್ರಂ ಸ್ವಂತಃಪುರಂ ಯಯೌ ಸ್ವಾಲಯಂ ಪ್ರಯುರ್ದೇವ ಮಯಾ ಸಹ ಮುನೀಶ್ವರ ಶಕ್ತಿಶಕ್ತಿಮತೋಶ್ಚಾಥ ವಿಹಾರೇನಾತಿಚಕ್ಷಿತಿ ಭಾರಾಕ್ರಾಂತ ಚಕಂಪೇಸಾ ಸಶೇಷಾಪಿ ಸಕಚ್ಛಪ ಕಚ್ಛಪಸ್ಯ ಹಿ ಭಾರೇನ ಸರ್ವಾಧಾರ ಸಮೀರಣಃ ಸ್ತಂಭಿತೋದಯ ತ್ರಿಲೋಕಾಶ್ಚ ಬಭೂವುರ್ಭಯ ವಿಹ್ವಲಾಃ ಅಥ ಸರ್ವೇ ಮಯಾ ದೇವಾ ಹರೇ ಚ ಶರಣಂ ಯಯುಃ ಸರ್ವಂ ನಿವೇದಯಾಂ ಚಕ್ರುಸ್ತದ್ವೃತ್ತಂ ದೀನಮಾನಸಾಃ ದೇವಾವೂಚುಃ ದೇವದೇವ ರಮಾನಾಥ ಸರ್ವಾವನಕರ ಪ್ರಭೋಃ ರಕ್ಷಣಶರಣಾಪನ್ನಾನ್ ಭಯವ್ಯಾಕುಲಮಾನಸಾನ್ ಸ್ತಂಭಿತ ಸೃಜಗತ್ಪ್ರಾಣೋ ನ ಜಾನೇ ಕೇನ ಹೇತುನಾ ವ್ಯಾಕುಲಂ ಮುನಿಭಿರ್ಲೇಖೈ ತ್ರಿಲೋಕ್ಯಂ ಸಚರಾಚರಂ ಬ್ರಹ್ಮೋವಾಚ ಇತ್ಯುಕ್ತ್ವಾ ಸಕಲಾ ದೇವಾ ಮಯಾ ಸಹ ಮುನೀಶ್ವರ ದೀನಾಸ್ತಸ್ತು ಪುರೋ ವಿಷ್ಣೋರ್ಮೌನೀ ಭೂತಾಸು ದುಃಖಿತಾಃ ತದಾಕರ್ಣ್ಯ ಸಮಾದಾಯ ಸುರಾನ್ ಸಕಲಾನ್ ಹರಿಃ ಜಗಾಮ ಪರ್ವತಂ ಶೀಘ್ರಂ ಕೈಲಾಸಂ ಶಿವವಲ್ಲಭಂ ತತ್ರ ಗತ್ವಾ ಹರಿರ್ದೇವೈರ್ಮಯಾ ಚ ಸುರವಲ್ಲಭಃ ಯಯೌ ಶಿವವರಸ್ಥಾನಂ ಶಂಕರಂ ದ್ರಷ್ಟು ಕಾಮ್ಯಯಾ ತತ್ರ ದೃಷ್ಟ್ವಾ ಶಿವಂ ವಿಷ್ಣುರ್ನ ಸುರೈರ್ವಿಸ್ಮಿತೋಭವತ್ ತತ್ರ ಸ್ಥಿತಾನ್ ಶಿವಗಣಾನ್ ಪಪ್ರಚ್ಛ ವಿನಯಾನ್ವಿತಃ ವಿಷ್ಣುರುವಾಚ ಹೇ ಶಂಕರಾ ಶಿವಕುತ್ರ ಗತಃ ಸರ್ವಪ್ರಭುರ್ಗಣಾಃ ನಿವೇದಯತ ನಃ ಪ್ರೀತ್ಯಾ ದುಃಖಿತಾನ್ವೈ ಕೃಪಾಲವಃ ಬ್ರಹ್ಮೋವಾಚ ಇತ್ಯಾಕರ್ಣ್ಯವಚಸ್ತಸ್ಯ ಸಾಮರಸ್ಯ ಹರೇರ್ಗುಣಾಃ ಪ್ರೋಚುಃ ಪ್ರೀತ್ಯಾ ಗಣಾಸ್ತೇಹಿ ಶಂಕರಸ್ಯ ರಮಾಪತಿಂ ಶಿವಗಣಾವೂಚುಃ ಹರೇ ಶೃಣು ಶಿವಪ್ರೀತ್ಯಾ ಯಥಾರ್ಥಂ ಭ್ರೂಮಹೇ ವಯಂ ಬ್ರಹ್ಮಣಾ ನಿರ್ಜರೈ ಸಾರ್ಧಂ ವೃತ್ತಾಂತಂ ಅಖಿಲಂ ಜಯತ್ ಸರ್ವೇಶ್ವರೋ ಮಹಾದೇವೋ ಜಗಾಮ ಗಿರಿಜಾಲಯಂ ಸಂಸ್ಥಾಪ್ಯ ನೋತ್ರ ಸುಪ್ರೀತ್ಯಾ ನಾನಾಲೀಲಾವಿಶಾರದಃ ತದ್ಗುಹಾಭ್ಯಂತರೇ ಶಂಭುಃ ಕಿಂ ಕರೋತಿ ಮಹೇಶ್ವರಃ ನ ಜಾನೀಮೋ ರಮಾನಾಥ ವ್ಯತೀಯುರ್ಬಹವಃ ಸಮಾಃ ಬ್ರಹ್ಮೋವಾಚ ಶ್ರುತ್ವೇತಿ ವದನಂ ತೇಷಾಂ ಸ ವಿಷ್ಣುಃ ಸಾಮರೋ ಮಯಾ ವಿಸ್ಮಿತೋತಿ ಮುನಿಶ್ರೇಷ್ಠ ಶಿವದ್ವಾರಂ ಜಗಾಮಹಂ ತತ್ರ ಗತ್ವಾ ಮಯಾ ದೇವೈ ಸ ಹರಿರ್ದೇವವಲ್ಲಭಃ ಆರ್ತವಾನ್ಯಾ ಮುನೇ ಪ್ರೋಚೇತಾರಸ್ವತರಯಾ ತದಾ ಶಂಭುಮಸ್ತೌನ್ಮಹಾಪ್ರೀತ್ಯಾ ಸಾಮರೋಹೀ ಮಯಾ ಹರಿಃ ತತ್ರ ಸ್ಥಿತೋ ಮುನಿಶ್ರೇಷ್ಠ ಸರ್ವಲೋಕ ಪ್ರಭುಂ ಹರಂ ವಿಷ್ಣುರುವಾಚ ಕಿಂ ಕರೋಷಿ ಮಹಾದೇವಾಭ್ಯಂತರೇ ಪರಮೇಶ್ವರ್ಯ ತಾರಕಾರ್ತಾನ್ ಸುರಾನ್ ಸರ್ವಾನ್ ಪಾಹಿನ ಶರಣಾಗತಾನ್ ಇತ್ಯಾದಿ ಸಂಸ್ತುವನ್ ಶಂಭುಂ ಬಹುಧಾ ಸೋಮರೈರ್ಮಯ ರುರೋದಾತಿ ಹರಿಸ್ತತ್ರ ತಾರಕಾರ್ತೈರ್ಮುನೀಶ್ವರ ದುಃಖಕೋಲಾಹಲಸ್ತತ್ರ ಬಭೂವ ತ್ರಿದಿವೌಕಸಾಂ ನಿಶ್ರಿತ ಶಿವ ಸಂಸ್ತುತ್ಯಾ ಸುರಾರ್ತಾನಾ ಮುನೀಶ್ವರ ಇತಿ ಶ್ರೀ ಶಿವ ಮಹಾಪುರಾಣೇ ರುದ್ರ ಸಂಹಿತಾಯಾಂ ಕುಮಾರಖಂಡೇ ಶಿವ ವಿಹಾರ ವರ್ಣನಂ ನಾಮ ಪ್ರಥಮೋಧ್ಯಾಯಃ ಓಂ ಶಿವಮಹಾಪುರಾಣಂ ರುದ್ರ ಸಂಹಿತ ಕುಮಾರಖಂಡಂ ಮೊದಲಾವದ ಅಧ್ಯಾಯಂ ಪೂರ್ತಿ ಓಂ
1: ಓಂ ನಮಃ ಶಿವಾಯ ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್ ಓಂ ನಮಃ ಶಿವಾಯ
2: ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ಗ್ ದಿ ಫಾಲೋವಿಂಗ್ ಇಸ್ ಶುಕ್ಲ ಯಜುರ್ವೇದಂ ಮಾತಿಯಂದಿನ ಶಾಖಾ ಅಧ್ಯಾಯ 30

0: Om Namah Shivaya. Dear users of Shaivam.org, we are very much delighted to let you all know that due to the shower of grace from Almighty Lord Shiva and the continuous support from esteemed users like you, our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. ಓಂ ನಮ ಶಿವಾಯ.
1: ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ನೀವೀಗಾಗಲೇ 15 ದಿನಗಳ ಮೇಲ್ಪಟ್ಟು ಕೇಳ್ತಾ ಬರ್ತಾ ಇದ್ದೆ. ಇದೊಂದು ದಾರ್ಶನಿಕ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನವನ್ನು ತಲುಪಿಸುವ ಇದೊಂದು ಉದ್ಗ್ರಂಥ. ಇದು ಸಾಧಕನನ್ನ ಸಾವಕಾಶವಾಗಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಒಯ್ಯಲಿಕ್ಕೆ ನೂರೊಂದು ಮೆಟ್ಟಲುಗಳ ಒಂದು ಸಿದ್ಧಾಂತವನ್ನು ಬೋಧಿಸಿರುವಂತಹ ಉದ್ಗ್ರಂಥ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥದಲ್ಲಿ ಬೋಧಿಸಿರುವಂತಹ ಸ್ಥಳಗಳನ್ನು ನಾವು ಒಂದೊಂದಾಗಿ ಪಡಿತಾ ಹೋದ ಹಾಗೆ ನಾವು ಬಹಳಷ್ಟು ಸರಳವಾಗಿ ಸಹಜವಾಗಿ ನಿರಾಯಾಸವಾಗಿ ಆ ಸ್ಥಾನವನ್ನು ತಲುಪಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂತಹ ಉದ್ಗ್ರಂಥದ ಎರಡು ಮೆಟ್ಟಲುಗಳನ್ನು ದಾಟಿ ನೀವೀಗ ಮೂರನೇ ಮೆಟ್ಟಲದಲ್ಲಿ ಪಾದಾರ್ಪಣೆ ಮಾಡಿದ್ದೀರಿ. ಅದುವೇ ಸಂಸಾರ ಹೇಯ ಸ್ಥಳ ಅಂತ. ಸಂಸಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಿನ್ನೆ ನೀವೆಲ್ಲ ಕೇಳಿದ್ದೀರಿ. ಈ ಕಾಣುವಂತಹ ಜಗತ್ತು ಸಂಸಾರ ಅಲ್ಲ. ಜಗತ್ತಿನ ಮೇಲಿರುವಂತಹ ನನ್ನದನ್ನುವ ಭಾವನೆ, ಇದಕ್ಕನೆ ಸಂಸಾರ ಅಂತ ಕರ್ಕೊಂಡ್ ಬರ್ತಾ ಇದ್ದ. ಅದಕ್ಕೆ ಪ್ರಪಂಚದಲ್ಲಿ ಇರೋದೇನು ಕೆಟ್ಟಲ್ಲ, ಪರಂತು ಪ್ರಪಂಚದಲ್ಲಿ ನನ್ನಂತಕ್ಕಂತಹ ಭಾವನೆ ನಿಮ್ಮಲ್ಲಿ ಬಂದು ಬಂದಾಗ ಅವು ಪುನಃ ನಿಮ್ಮ ಪುನರ್ಜನ್ಮಕ್ಕೆ ಕಾರಣೀಭೂತವಾಗ್ತಾ ಇದ್ದಾವೆ. ಅನೇಕ ಸಾಧನೆಯನ್ನು ಮಾಡಿ ಅಂಥ ಒಂದು ದೊಡ್ಡ ಸ್ಥಾನಕ್ಕೆ ತಲುಪಿದ ಬಳಿಕನೂ ಕೂಡ ಒಮ್ಮೆಮ್ಮೆ ಅಂತ್ಯಕಾಲದೊಳಗೆ ಅಕಸ್ಮಾತ್ ಆಗಿ ಯಾವುದೇ ಒಂದು ವಸ್ತುವಿನ ಮೇಲೆ ಮಮಕಾರ ಬಂದರೂ ಕೂಡ ಅದು ಮತ್ತೆ ಸಂಸಾರಕ್ಕೆ ನಮ್ಮನ್ನ ಹೊಳ್ಳಿ ತರಲಿಕ್ಕೆ ಸಾಧ್ಯವಾಗ್ತಾ ಇರ್ತದೆ. ಅನೇಕ ಋಷಿಗಳಲ್ಲಿ ಜಡಭರತ ಅಂತ ತಿಳ್ಕೊಂಡು ಒಬ್ಬ ಋಷಿಯಾಗಿ ಹೋಗಿದ. ಆತ ರಾಜನು ಕೂಡ ಇದ್ದ. ತಪಸ್ಸು ಮಾಡಿ ಆತ್ಮಜ್ಞಾನವನ್ನ ಪಡೆದುಕೊಳ್ಳುವುದಕ್ಕಾಗಿ ರಾಜ್ಯವೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಅಡವಿಯಲ್ಲಿ ವಾಸ ಮಾಡ್ತಾ ಇದ್ದ. ತನ್ನೊಂದು ಗುಡಿಸಿಲದ ಮುಂದೆ ಆತ ಕುಳಿತುಕೊಂಡಾಗ ಅಕಸ್ಮಾತ್ ಆಗಿ ಒಂದು ಗರ್ಭಿಣಿಯಾಗಿರ್ತಕ್ಕಂಥ ಚಿಗುರಿ, ಆ ಚಿಗುರಿಯನ್ನು ಒಂದು ಹುಲಿ ಬೆನ್ನಟ್ಟಿ ಬರ್ತಾ ಇತ್ತ. ಹುಲಿಯಿಂದ ಪ್ರಾಣ ಉಳಿಸಿಕೊಳ್ಳುವ ಭಯದೊಳಗೆ ಚಿಗುರಿ ಬಹಳಷ್ಟು ವೇಗವಾಗಿ ಓಡ್ತಾ ಇತ್ತು. ಅದು ಓಡ್ತಾ ಓಡ್ತಾ ಇವರ ಆಶ್ರಮದ ಮುಂಭಾಗದಲ್ಲಿ

ಯೇಸುವಿನ ಕಂತೆ ಕೊಂಡು ಚಿಗರಿ ಜೋರಾಗಿ ಜಿಗಿಯುವಾಗ ಅದು ತುಂಬಾ ಗರ್ಭಿಣಿಯಾಗಿರೋದ್ರಿಂದ ಆ ಹೊಳೆಯ ಈ ದಂಡೆಯಿಂದ ಆ ಕಡೆ ಜಿಗಿಯುವ ಕಾಲಕ್ಕೆ ಅದಕ್ಕೆ ಪ್ರಸವಾಗಿ ಅದನ್ನ ಮರಿ ಈ ಕಡೆ ಬಿಡುತ್ತದ, ಅದು ಆ ಕಡೆ ಹೋಗ್ಬಿಡುತ್ತದೆ. ಬೆನ್ನತ್ತಿ ಬರತಕ್ಕಂತ ಹುಲಿ ಈ ಕಡೆ ಲಕ್ಷ ಇಲ್ಲ, ಅದಕ್ಕೆ ಆ ಕಡೆ ಲಕ್ಷ ಇತ್ತು, ಜಿಗಿದು ಆ ಚಿಗರಿಯನ್ನ ತಗೊಂಡು ಹುಲಿ ಹೋಗ್ಬಿಡುತ್ತೆ. ಈ ದೃಶ್ಯವನ್ನ ಋಷಿಗಳು ನೋಡಿದ್ರು. ಅವರಲ್ಲಿ ಮೊದಲೇ ದಯಾಭಾವನೆ ಇತ್ತು. ಅವಾಗಾಗಿಂದಾಗ ಹೋಗಿ ಆ ಚಿಗರಿ ಮರಿಯನ್ನು, ಅನಾಥವಾಗಿರುವಂತ ಚಿಗರಿ ಮರಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆಲ್ಲ ಮೈಯೆಲ್ಲ ಒರೆಸಿ ಸ್ವಚ್ಛ ಮಾಡಿ ಆಕಳ ಹಾಲನ್ನೇ ಅರಳೆಯಿಂದ ಅದರ ಬಾಯಲ್ಲಿ ಹಾಕಿ ಹಾಕಿ ಅದನ್ನ ಜೋಪಾನ ಮಾಡಿ ಅದು ಬೆಳೆದು ದೊಡ್ಡದಾಯಿತು. ಆಮೇಲೆ ಅದಕ್ಕೆ ಎಳೆದಾಗಿರ್ತಕ್ಕಂತ ಹುಲ್ಲುಗಳನ್ನು ತಂತಂತಾವೇ ತಿನ್ನಿಸ್ತಾ ಇದ್ರು. ಎಷ್ಟು ಪ್ರೀತಿಯಿಂದ ಅದನ್ನು ಬೆಳೆಸಿದ್ರು ಅಂತ ಕೇಳಿದ್ರೆ, ತನ್ನ ಬಟ್ಟೆಯಿಂದ ಹುಟ್ಟಿದ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಬೆಳೆಸಬೇಕು ಅಷ್ಟೇ, ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಅದನ್ನು ಬೆಳೆಸಿದ್ರು. ಋಷಿಗಳು ತಮ್ಮ ತಪಸ್ಸಿನ ಎಷ್ಟೋ ಸಮಯವನ್ನ ಅದಕ್ಕಾಗಿ ಕಳೀತಾ ಇದ್ರು, ಅದಕ್ಕಾಗಿ ಹುಲ್ಲು ತರದು ನೀರು ಕುಡಿಸಿ ಇದಕ್ಕಾಗಿನೇ ಕಳೀತಾ ಇದ್ರು. ಇಷ್ಟೆಲ್ಲ ಮಾಡಿ ಬೆಳೆಸಿ ದೊಡ್ಡದನ್ನಾಗಿ ಮಾಡಿದ ಬಳಿಕ ಅದೇನು ಎಲ್ಲಿ ಓಡೋಗೋದಲ್ಲ ಅಂತ ತಿಳ್ಕೊಂಡು ಅದನ್ನ ಹಾಗೆ ಆಶ್ರಮದಲ್ಲಿ ಕೈಬಿಟ್ಟು ಅವರೊಳಗೆ ಪೂಜೆಗೆ ಹೋಗಿದ್ರು. ಎಲ್ಲಿಂದಲೂ ಚಿಗರಿ ಹೆಂಡು ಓಡಾಡ್ತಾ ಇತ್ತು ಎದುರಿಗೆ. ಆ ಚಿಗರಿಗಳನ್ನು ನೋಡಿದಾಗ ಇದಕ್ಕೂ ಅದರ ಜೊತೆಗೆ ಹೋಗ್ಬೇಕನ್ನುವಂತ ಭಾವನೆ ಬಂತು. ಅವಾಗ ಆಶ್ರಮ ಬಿಟ್ಟುಕೊಟ್ಟು ಅದು ಚಿಗರಿ ಓಡಿ ಹೋಗ್ಬಿಡ್ತು. ಇವರು ಹೊರಗೆ ಬಂದ ಬಳಿಕ ನೋಡ್ತಾರೆ ಚಿಗರಿನೇ ಇಲ್ಲ, ಅದು ತನ್ನ ಪ್ರಾಣ ಅನ್ನುವಷ್ಟು ರೀತಿಯೊಳಗೆ ಅದನ್ನ ಅವರು ಜೋಪಾನ ಮಾಡಿದ್ರು. ಅದು ಕಾಣದೇ ಇದ್ದಾಗ ಮನಸ್ಸು ಬಹಳಷ್ಟು ವ್ಯಗ್ರವೇ. ಅವಾಗ ಅದನ್ನ ಆ ಕಡೆ ಕಡೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಚಿಗರಿ ಮೊದಲೇ ಪಶು ಅದು ಹೋಗಿಬಿಡ್ತು. ಚಿಗರಿ ಸಿಗದೇ ಇದ್ದಾಗ ಅದು ಮೊದಲ ಆಶ್ರಮದಾಗಿದ್ದಾಗ ಚಿಗರಿ ಹೊರಗಿತ್ತು. ಚಿಗರಿ ಹೋದ ಬಳಿಕ ಆ ಚಿಗರಿ ಅವರು ಒಳಗೆ ಹೋಯ್ತು, ಅಂದ್ರೆ ಮನೋಮಯವಾಯಿತು. ಮನಸ್ಸಿನೊಳಗೆ ಅದನ್ನ ಚಿಂತನೆ ಚಾಲುವಾಯಿತು. ದೇವರ ಚಿಂತನೆ ಕಡಿಮೆ ಆಯ್ತು, ಚಿಗರಿಯ ಚಿಂತೆ ಹೆಚ್ಚಾಯ್ತು. ಅದಕ್ಕೆ ಶಾಸ್ತ್ರ ಹೇಳ್ತದ, ಅಂತೇ ಯಾಮತಿ ಸಾಕತಿ. ಜೀವಾತ್ಮ ದೇಹವನ್ನ ತ್ಯಾಗ ಮಾಡೋ ಕಾಲಕ್ಕೆ ಏನನ್ನ ಚಿಂತಿಸುವಂತ ತ್ಯಾಗ ಮಾಡ್ತಾನೆ ಅದನ್ನೇ ಅವ ಆಗ್ತಾನೆ. ಅದಕ್ಕೆ ಆ ಚಿಗರಿಯನ್ನ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಕೊನೆಗೆ ಅವರ ದೇಹ ಬಿಟ್ರೆ ಮರುಜನ್ಮದಲ್ಲಿ ಚಿಗರಿಯಾಗಿ ಜನ್ಮ ತಾಳಿದ್ರು ಅನ್ನುವಂತ ಒಂದು ಕಥೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ ಅವರು ಸಂಸಾರದಲ್ಲಿ ಅತ್ಯಂತ ಆಸಕ್ತಿ ಮನುಷ್ಯ ಅದ ಅಂತ ಕೇಳಿದ್ರೆ, ಆಸಕ್ತಿ ಮನುಷ್ಯನನ್ನ ಕೊನೆಗೆ ಮತ್ತೆ ಸಂಸಾರದಲ್ಲಿ ಮತ್ತೆ ಮತ್ತೆ ಬರೆಸಲಿಕ್ಕೆ ಅದು ಕಾರಣೀಭೂತಾಗ್ತದೆ. ಅದಕ್ಕೆ ಸಂಸಾರದಲ್ಲಿ ಇರಲಿಕ್ಕೆ ಬೇಡ ಅನ್ನೋದಿಲ್ಲ ಅವರು. ಸಾಂಸಾರಿಕ ಸಾಮಗ್ರಿಗಳನ್ನ ಸಂಪಾದನೆ ಮಾಡ್ಲಿಕ್ಕೂ ಬೇಡ ಅನ್ನಂಗಿಲ್ಲ, ಆದರೆ ಅವುಗಳನ್ನ ಎಷ್ಟು ಬೇಕು ಅಷ್ಟೇ ಇಟ್ಟು ಕರ್ತಾಗಿ ಬಹಳಷ್ಟು ಆಳವಾಗಿ ಮನಸ್ಸಿನಲ್ಲಿ ಅವನ್ನ ತೆಗೆದುಕೊಂಡ್ರೆ ಅವು ಮತ್ತೆ ನಮ್ಮನ್ನ ಈ ಜನ್ಮದಲ್ಲಿ ಮತ್ತೆ ಹೊರಳಿ ಬರೆಸಲಿಕ್ಕೆವೆಲ್ಲ ಕಾರಣೀಭೂತ. ಅದಕ್ಕೆ ಜಡಭರತನ ಬಗ್ಗೆ ಬಹಳಷ್ಟು ಜನರು ವಿಚಾರ ಮಾಡಿದ್ರು. ಜಡಭರತ ತನ್ನ ಆಶ್ರಮದಲ್ಲಿ ಚಿಗರಿ ತೆಗೆದುಕೊಂಡದ್ದೇನು ತಪ್ಪಲ್ಲ, ಆದರೆ ಅದನ್ನು ತನ್ನ ಒಳಗೆ ತಗೊಂಡಲ್ಲ, ಇದು ಅವನಿಗೆ ಮತ್ತೆ ಚಿಗರಿ ಜನ್ಮ ಬರಲಿಕ್ಕೆ ಕಾರಣ ಆಯ್ತು. ಅದಕ್ಕೆ ನಾವು ಸಂಸಾರದಲ್ಲಿ ಇರ್ತೀವಿ ಇದೇನು ದೊಡ್ಡ ತಪ್ಪಲ್ಲ, ಆದ್ರೆ ಸಂಸಾರ ನಮ್ಮೊಳಗೆ ಬಂತು ಅಂದ್ರೆ ಅದು ನಮ್ಮನ್ನ ಸಂಸಾರ ಸಾಗರದಲ್ಲಿ ಮುಳುಗಿಸಲಾರದೆ ಇರೋದಿಲ್ಲ. ಅದಕ್ಕೆ ಹಡಗಿನೊಳಗೆ ನೀವು ಸಮುದ್ರದಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ಎಲ್ಲೆಲ್ಲೋ ಛಿದ್ರ ಇರಬಾರದು, ಅಂದ್ರೆ ನೀವು ಸುರಕ್ಷಿತವಾಗಿ ಆ ದಂಡೆಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅಕಸ್ಮಾತ್ ಆಗಿ ಆ ಹಡಗಿಗೆ ಛಿದ್ರ ಬಿದ್ದು ಹೋದ್ರೆ ಅದರಿಂದ ನೀರು ಒಳಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಒಮ್ಮೆಲೆ ಬರಂಗಿಲ್ಲ, ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬರ್ತದೆ.
ಈ ಎರಡು ಚಿತ್ರಗಳು ಯಾರ ಮನಸ್ಸಿಗೆ ಬಿದ್ದಾವೆ ಅವರ ಮನಸ್ಸೊಳಗೆ ಸಂಸಾರ ಒಳಗೆ ಬಂದೇ ಬಿಡುತ್ತದೆ, ಅದು ಬಿಡಂಗಿಲ್ಲ. ಅದಕ್ಕೆ ರಾಗನು ಕೂಡ ನಮ್ಮನ್ನ ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿಸಲಿಕ್ಕೆ ಕಾರಣ ಆಗ್ತದೆ. ದ್ವೇಷವು ಕೂಡ ನಮ್ಮನ್ನ ಮತ್ತೆ ಸಂಸಾರದಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಕಾರಣ. ಅದಕ್ಕೆ ರಾಗ ಯಾರ ಮೇಲೆ ನಾವು ಅತಿಯಾಗಿ ಪ್ರೀತಿ ಇರ್ತೀವಿ ಅವ್ರ ಕಡೆಗೆ ಮೇಲಿಂದ ಮೇಲೆ ನಾವು ಹೋಗ್ತೀವಿ, ಅವ್ರ ಸಮೀಪಕ್ಕೆ ಹೋಗ್ಬೇಕಂತ ನಮಗೆ ಇಚ್ಛೆ ಆಗ್ತದೆ. ಬಟ್ ಯಾರ ಮೇಲೆ ನಿಮ್ ದ್ವೇಷ ಇರ್ತದ ಅವ್ರನ್ನ ಹತ್ರ ನೀವು ಮೇಲಿಂದ ಮೇಲೆ ಹೋಗ್ತಿರ್ತೀರಿ. ಯಾಕಂದ್ರೆ ತಮ್ಮ ದ್ವೇಷವನ್ನು ಸಾಧಿಸಿಕೊಳ್ಳಿಕ್ಕೆ ಮೂಕ ಹುಡುಕೋ ಸಲುವಾಗಿ ಕೂಡ ಮೇಲಿನ ಮೇಲೆ ಹೋಗ್ತಾ ಇರ್ತದೆ. ಅದಕ್ಕೆ ಸಂಸಾರದಲ್ಲಿ ರಾಗನೂ ಕೆಟ್ಟದ, ಸಂಸಾರದ ಬಗ್ಗೆ ದ್ವೇಷನೂ ಕೆಟ್ಟದ. ಸಂಸಾರ ಒಳ್ಳೆಯದು ಅಂತ ಅದನ್ನ ಪ್ರೀತಿಸೋದು ಕೆಟ್ಟ, ಸಂಸಾರ ಕೆಟ್ಟ ಕೆಟ್ಟ ಅಂತ ಕೂಡ ಅದ್ರ ಬಗ್ಗೆ ಕೆಟ್ಟ ಭಾವನೆ ಮಾಡೋದು ಅದಕ್ಕೂ ಕೆಟ್ಟ ಅಂತಾರ. ಮತ್ತೆ ಹೆಂಗಿರ್ಬೇಕ್ರಿ, ಮಾಡಿದ್ರ ಪ್ರೀತಿಯನ್ನು ಮಾಡ್ಬೇಕು ಇಲ್ಲ ದ್ವೇಷನ ಮಾಡ್ಬೇಕು, ಇದ್ರ ಬತ್ತದ ಏನ್ ಮಾಡಕ್ ಬರ್ತದ? ಅದಕ್ಕೆ ಎರಡಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂತ ಒಂದು ಉದಾಸೀನ ಸ್ಥಿತಿ ಅಂತಿರ್ತದೆ. ರಾಗನೂ ಇಲ್ಲ ಅಲ್ಲಿ, ದ್ವೇಷನೂ ಇಲ್ಲ, ಇವೆರಡನ್ನು ಕಳೆದುಕೊಂಡು ಸಂಸಾರದಲ್ಲಿದ್ರೆ ಅದು ಸಂಸಾರ, ಅದು ಸಸಾರ ಆಗ್ತದ, ಇಲ್ಲ ಅಂದ್ರೆ ನಮ್ಮನ್ನ ಅದು ಮುಳುಗಿಸಲಿಕ್ಕೆ ಕಾರಣ ಇರತಕ್ಕ. ಅದಕ್ಕಾಗಿನೇ ಅಹಂ ಮಮೇತೆ, ನಾನು ನಂದನ್ನುವಂತ ಭಾವನೆಗಳೇ ಸಂಸಾರಗಳು. ಇವುಗಳನ್ನು ಕಳೆದುಕೊಂಡು ಮನುಷ್ಯ ಎಲ್ಲಿದ್ರೂ ಕೂಡ ಮುಕ್ತನಾಗಲಿಕ್ಕೆ ಸಾಧ್ಯ ಆಗತಕ್ಕಂತ ಮಾತನ್ನು ತಿಳಿಸಿ, ಈಗ ಸಂಸಾರದ ಸ್ವರೂಪವನ್ನು ಸ್ವರೂಪ ನಿಮಗೆ ಅರಿವು ಮಾಡಿಕೊಡ್ತಾರೆ. ನಿಮಗೆ ಸಂಸಾರದ ಬಗ್ಗೆ ಸಾಕಷ್ಟು ಅನುಭವ ಇದೆ, ಆ ಅನುಭವವನ್ನು ಮತ್ತೆ ನಿಮ್ಗೆ ಸ್ವಲ್ಪ ನೆನಪು ಮಾಡಿಕೊಡ್ತಾರೆ ಅಷ್ಟೇ, ಯಾಕಂದ್ರೆ ಬಹಳ ಸರ ಮರೆತು ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಅವರು, ಐಹಿಕೆ ಕ್ಷಣಿಕೆ ಸೌಖ್ಯ ಪುತ್ರ ದಾರಾದಿ ಸಂಭವೇ ಕ್ಷಯತ್ವಾದ ಯುತೆ ಸ್ವರ್ಗೇ ಕಶ್ಯ ವಾಂಚ ವಿವೇಕಿನ. ಮನುಷ್ಯನ ಇಚ್ಛೆಗಳ ಮೇಲಿಂದ ಆ ಮನುಷ್ಯನ ವ್ಯಕ್ತಿತ್ವವನ್ನು ನಮಗೆ ಅಳಲಿಕ್ಕೆ ಬರ್ತದೆ. ನಮ್ಮ ಇಚ್ಛೆಗಳು ಎಂಥವದವೆ, ನಮ್ಮ ಬಯಕೆಗಳು ಹೇಗಾಗ್ತವೆ, ಆ ಬಯಕೆಗಳ ಮೇಲಿಂದ ಮನುಷ್ಯ ಎಷ್ಟು ದೊಡ್ಡವದನ ಎಷ್ಟು ಸಣ್ಣವದಂತಕ್ಕಂಥದ್ದನ್ನು ಅಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ವಿವೇಕೀಯ ಇಚ್ಛೆಗಳು ಹೇಗಿರ್ತವೆ, ವಿವೇಕಹೀನಾಗಿರ್ತಕ್ಕಂಥ ವ್ಯಕ್ತಿ ಇಚ್ಛೆಗಳು ಹೇಗಿರ್ತಾವ ಅನ್ನೋದನ್ನೇ ಇಲ್ಲಿ ಅವರು ಸ್ಪಷ್ಟವಾಗಿ ತೋರಿಸ್ತಾರೆ. ಇಹಲೋಕ ಪರಲೋಕ ಅಂತೇಳ್ಕೊಂಡು ಎರಡು ಲೋಕಗಳನ್ನು ನಮ್ಮ ದಾರ್ಶನಿಕರು ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಶರಣ ಹೇಳಿದ್ರವರು, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಅಂದ್ರೆ ಇಲ್ಲೇ ಅಲ್ಲೇ, ಇಹಲೋಕ ಪರಲೋಕ ಅಂತ ಎರಡು ಲೋಕಗಳನ್ನು ಒಪ್ಪಿಕೊಳ್ತಾ ಇದ್ದೆ. ಇಹಲೋಕದಲ್ಲಿ ಕೂಡ ಮನುಷ್ಯನಿಗೆ ಸುಖ ಸಿಗ್ತದೆ, ಪರಲೋಕದಲ್ಲಿ ಕೂಡ ಮನುಷ್ಯನಿಗೆ ಸುಖ ಸಿಗ್ತದೆ. ಆ ಸುಖ ಎಲ್ಲದ ಅಲ್ಲಿ ಅದರಿಂದ ದುಃಖನೂ ಇರ್ತದೆ. ಅದಕ್ಕೆ ಸುಖ ಎಲ್ಲದ ಅಲ್ಲಿ ದುಃಖ ಇರದೆ. ಇವುಗಳಿಗೆ ದ್ವಂದ್ವಗಳು ಅಂತ ಕರೀತಾರೆ. ದ್ವಂದ್ವ ಅಂದ್ರೆ ಅವು ಎರಡು ಕೂಡ ಇರ್ತಾವ, ಒಂದೊಂದು ಏನಾಗ ಬರೋದಲ್ಲ. ಸುಖ ಅಂದ ಕೂಡಲೇ ದುಃಖ ಬಂತೆ, ಹಸಿವೆ ಅಂದ ಕೂಡಲೇ ನೀರಡಿಕೆ ಬಂತೆ, ಜನನ ಅಂದ ಕೂಡಲೇ ಮರಣ ಬಂತೆ. ಇವಕ್ಕೆ ದ್ವಂದ್ವ ಅಂತ ಕಥೆಯಲ್ಲಿ ಜನನದ ಅಲ್ಲಿ ಮರಣದೆ, ಎಲ್ಲಿ ಹಸಿವೆಗೆದ ಹಸಿವೆಗೆದಂತ ನೀವೆಲ್ಲರೂ ಯಾರ ಮನೆಗೆ ಊಟಕ್ಕೆ ಹೋಗ್ರಿ, ಅವ ನಿಮ್ ಊಟ ಕೊಡಕ್ಕಿಂತ ಮೊದಲು ಏನ್ ಕೊಡ್ತಾರ ಅವರು, ಮೊದಲಂತ ಮೀನು ತುಂಬೆ ಇಡ್ತಾರ. ನೀವು ನೀರು ಕೇಳೋದು ಜರುತ್ತಿಲ್ಲ, ಹಸಿವೆಗೈತಂತ ಅವ್ರು ನೀರು ಕೊಡ್ತಾರೆ. ಅಂದ್ರೆ ಹಸಿವೆಗೆದಂದ್ರೆ ನೀರಡಿಕೆನೂ ಆಗ್ಯದಂತ ಅರ್ಥ. ಹಾಗೆ ಹಸಿವೆ ತೃಷೆಗಳು ಜನನ ಮರಣಗಳು ಸುಖ ದುಃಖಗಳು ಇವುಗಳಿಗೆ ದ್ವಂದ್ವ ಅಂತ ಕರೆದಾರೆ. ಒಂದೊಂದಾಗಿ ಬರಂಗಿಲ್ಲ, ಅವ್ರು ಬಂದ್ರೆ ಎರಡೂ ಬರ್ತವೆ. ಆದ್ರೆ ಮೊದಲು ಒಂದು ಬರ್ತದ, ಆಮೇಲೆ ಅದರಿಂದ ಅದನ್ನು ಕೂಡ ಬಂದೇ ಬರ್ತದೆ. ನೀವು ಹೊರಟ್ರೆ ನಿಮ್ಮ ಹಿಂದೆ ನಿಮ್ಮ ನೆರಳು ಹೆಂಗ ಬರ್ತದ, ನಿಮ್ಮ ನೆರಳಿಗೆ ಯಾರು ಆಮಂತ್ರಣ ಕೂಡ ಜರುತ್ತಲ್ಲ, ನೀನು ಬಾ ಅಂತಕೊಂಡು ಕರೆಯೋದು ಜರುತ್ತಲ್ಲ. ನೀವು ಹೊರಟ್ರೆ ತನ್ನಿಂದೆ ಹೆಂಗ್ ಹೆಂಗ್ ಬಂದೇ ಬರ್ತದೆ. ಆಗ ಮೊದಲು ಸುಖ ಬಂತು ಅಂದ್ರೆ ಸುಖದಿಂದ ದುಃಖ ಬಂದೇ ಬಿಡ್ತದೆ. ಅದಕ್ಕೆ ನಿಜಗೊಂಡು ಹೇಳ್ತಾರ ಅವ್ರು, ಎಂಥ ಸುಖ ಕೇಳ್ತಾರಪ್ಪ ಅಂದ್ರೆ ದುಃಖ ಒಡರಿ ಕೆಟ್ಟ
ಕೆಡಿಸಿಬಿಡುತ್ತ. ಇವೊಂದೇನು ಬಹಳ ಆನಂದಾಗಿರ್ತಾರೆ, ಮನೆಯೊಳಗ ಹಬ್ಬ ಪಂಚಮಿ ಹಬ್ಬ ಅಂತ ತಿಳ್ಕೊಂಡು ಏನೇನೋ ಪದಾರ್ಥಗಳನ್ನು ಮಾಡಿ ದೇವರ ಪೂಜಾ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಇನ್ನೇನು ತಾಟೆ ಹಾಕೊಂಡು ಉಣಬೇಕಂತ ತಿಳ್ಕೊಂಡು ಎಲ್ಲಾ ನೀಡ್ಕೊಂಡು ನೀವು ಕುಂತಿದ್ರಿ ಬಹಳ ಸುಖದಾಗಿದ್ರಿ. ಇನ್ನೇನು ಅದು ಸುಖ ಅನುಭವ ಮಾಡಬೇಕು ಅನ್ನೋದಾಗೇನ ಒಂದು ಸತ್ತು ಸುದ್ದಿ ಬಂತಂತೆ. ಏನಾಗ್ತದೆಲ್ಲ ಸುಖ ದುಃಖ ಹೊಡರಿ ಕೆಡಿಸಿಬಿಡ್ತದ. ದುಃಖ ಬಂದು ಆಕ್ರಮಣ ಮಾಡಿದ್ರೆ ಅವ ನಿಮಗ ಉಂಡಿ ಶಾವಿಗೆ ಪಾಯಸ ಯಾವ ರುಚಿಂಗ್ ಎಲ್ಲಾರು ಅಲ್ಲಿ ಬಿಸಾಕ್ತಾರೆ, ಬಸ್ ಹಿಡಿದು ಹೋಗ್ಬಿಡ್ತಾ ಇದೆ. ಅಂದ್ರೆ ಏನಾಯ್ತು, ಲೋಕದಲ್ಲಿ ಸುಖಗಳು ನಮಗೆ ಸಿಗ್ತಾವೆ, ಆ ಸುಖಗಳು ಬಂದ ಕ್ಷಣದಲ್ಲಿ ದುಃಖ ಬಂದು ಆಕ್ರಮಣ ಮಾಡಿ ಅದ್ರ ಸುಖ ಬಂದೆಲ್ಲ ಅದನ್ನ ಕೆಡಿಸಿ ಹಾಕಿಬಿಡ್ತದ. ಮಕ್ಕಳು ಹಳ್ಳ ದಂಡಿಯೊಳಗ ಹೊಳೆ ದಂಡಿಯೊಳಗ ಅವು ಮನಿ ಮಾಡಿ ಆಟ ಆಡ್ತಿರ್ತಾವ, ಕಾಲು ಉಸಿನಾಗಿಡ್ತಾವ ಅಂತ ಅರ್ಥ ಕೊಡದು ಅದು ಮನಿ ಆಗಿಬಿಡ್ತಾವ. ಆಗಿಂದಾಗ ಅವ್ನು ಮನೇನೆ ಆಗ್ತದ, ಅಲ್ಲೇ ಗಂಡ ಆಗ್ತಾವ ಹೆಂಡ್ ಆಗ್ತಾವ ಮಕ್ಕಳ ಎಲ್ಲ ಆಟ ಆಡ್ತಿರ್ತಾವ. ಅಕಸ್ಮಾತ್ ಆಗಿ ಅವ್ರ ಅವ್ವ ಅಪ್ಪ ಸಿಟ್ಟಿಗೆ ಎದ್ದು ಬದ್ರಿದ್ರೆ ಅವೆಲ್ಲ ಕೆಡಿಸಿ ಹೋಗಿಬಿಡ್ತಾವ. ಹಾಗೇನೆ ಸಂಸಾರದಲ್ಲಿ ನಾವೆಲ್ಲ ಬಹಳಷ್ಟು ಏನೋ ಸುಖ ಕೊಡಬೇಕಂತ ಏನೋ ಮಾಡಿಕೊಂಡು ಕುಂತಿರ್ತೀವಿ. ಎಲ್ಲಿಂದಲೋ ಒಂದು ಬಂದು ದುಃಖ ಬಂದು ಆಕ್ರಮಣ ಮಾಡಿ ನಮ್ಗೆಲ್ಲ ಸುಖವನ್ನ ಹಾಳು ಮಾಡ್ತದೆ. ಅದಕ್ಕೆ ಈ ಲೋಕದಲ್ಲಿರುವಂತಹ ಸುಖವೇ ಆಗಲಿ ಪರಲೋಕದಲ್ಲಿರುವಂತಹ ಸುಖವೇ ಆಗಲಿ ಹೇಗಿದಾವ ಅಂತ ಹೇಳ್ತಾರೆ ಅವರು. ಐಹಿಕೆ ಅಂದ್ರೆ ಈ ಲೋಕದ ಸುಖ ಕ್ಷಣಿಕೆ, ಇದೊಂದು ಕ್ಷಣ ಸುಖ ಕೊಡ್ತದೆ ಅಂತ. ಸುಖ ಸಿಗೋದು ಒಂದು ಕ್ಷಣ, ಆದರೆ ದುಃಖ ಸಿಗೋದು ಅನಂತ ಕ್ಷಣಗಳನ್ನು. ಅದಕ್ಕೆ ಸಾಸಿವೆಯಷ್ಟು ಸುಖ ಇದ್ರೆ ಸಾಗರದಷ್ಟು ದುಃಖವನ್ನು ಪ್ರಪಂಚದಲ್ಲಿ ಪರಮಾತ್ಮ ಇಟ್ಟಿದ್ದಾರೆ ಅಂದ್ರೆ ನೀವು ಅನ್ಬೋದು ಎಷ್ಟು ಪರಮಾತ್ಮನ ಬುದ್ಧಿ ವಿಷಮದ.

0: ಯಾವುದೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಪಂಚ ವಿಷಯಗಳಿಂದ ಮನುಷ್ಯನಿಗೆ ಸುಖಗಳು ಪ್ರಾಪ್ತಿಯಾಗ್ತವೆ. ಇವು ಸಿಗಬೇಕಾದರೂ ಕೂಡ ಯಾರ ಮುಖಾಂತರ ನಮಗೆ ಸುಖ ಪ್ರಾಪ್ತಿಯಾಗ್ತವೆ ಅಂತ ಹೇಳ್ತಾರೆ ಅವರು, ಪುತ್ರ ದಾರಾದಿ ಸಂಭವೇ, ಹೆಂಡತಿ ಮಕ್ಕಳು ಗಂಡ ಬಲ ಮನೆ ಇವೆಲ್ಲ ಇದರ ಮುಖಾಂತರವಾಗಿ ಸಂಸಾರದ ಸುಖ ಪ್ರಾಪ್ತಿಯಾಗ್ತದೆ. ಹಂಗ ಸೀದಾ ಸೀದಾ ಸಿಗೋದಿಲ್ಲ, ಅದು ಉಪಾಯ. ಯಾವ್ದಾರ ಒಂದು ಬಸ್ ಹೋಗ್ತಿತ್ತಪ್ಪ ಅಂದ್ರೆ ಅದು ಸೀದಾ ಹೋಗೋ ಬಸ್ ಅನ್ನ ಸ್ವಲ್ಪ ಕೊಟ್ಟರ ಮೇಲೆ ಭಯ ತಗೊಂಡು ಹೋರಿ ಅಂದಂತೆ. ಹಾಗೆ ದೇವರು ಈ ಲೌಕಿಕವಾದ ಸುಖವನ್ನು ಕೊಡಬೇಕಾದ್ರೆ ಹಂಗ ಸೀದಾ ಕೊಟ್ಟಿಲ್ಲ ಅವನ್ನ. ಯಾರ ಮುಖಾಂತರವಾಗಿ ಸುಖ ನಮಗೆ ಪ್ರಾಪ್ತಿಯಾಗ್ತದೆ, ಆದರೆ ಯಾರ ಮುಖಾಂತರ ಸಿಕ್ಕರು ಕೂಡ ಅದು ಯಾರದೋ ಸುಖ ಅಲ್ಲ, ಅದು ನಮ್ಮದೇ ಸುಖ. ಹೆಂಡತಿಯಿಂದಲೇ ಸಿಗಲಿ, ಗಂಡನಿಂದಲೇ ಸಿಗಲಿ, ಮಕ್ಕಳಿಂದಲೇ ಸಿಗಲಿ, ಬಂಧು ಬಾಂಧವರಿಂದಲೇ ಸಿಗಲಿ, ಐಶ್ವರ್ಯದಿಂದಲೇ ಪ್ರಾಪ್ತಿಯಾಗಲಿ, ಅಧಿಕಾರದಿಂದಲೇ ಸಿಗಲಿ, ಯಾವ ಮುಖಾಂತರವಾಗಿ ಪ್ರಾಪ್ತಿಯಾದರೂ ಕೂಡ ಅವರು ಕೇವಲ ನಿಮಿತ್ತ ಹೊರತಾಗಿ ಅವರಲ್ಲಿನ ಸುಖ ಅವರಿಂದಲೇ ಸುಖ ಅನ್ನುವಂತಹ ತಿಳುವಳಿಕೆ ನಮಗೆ ಏನಾಗ್ತದಲ್ಲ, ಇದೇ ಮನುಷ್ಯನಿಗೆ ಮೋಹಕ್ಕೆ ಕಾರಣೀಭೂತವಾಗ್ತದಂತ. ಅದಕ್ಕೆ ಏಲೋಕದಲ್ಲಿರುವಂತಹ ಸುಖ ಅದು ಪುತ್ರ ದಾರ ಹೆಂಡತಿ ಮಕ್ಕಳು ಗಂಡ ಇವರ ಮುಖಾಂತರವಾಗಿ ನಮಗೆಲ್ಲ ಪ್ರಾಪ್ತಿ ಆಗ್ತದೆ. ಆದರೆ ಅದು ಎಷ್ಟೊತ್ತು ಸುಖ ಅಂದ್ರೆ ಅದು ಕ್ಷಣಿಕವಾಗಿರ್ತಕ್ಕಂಥ ಸುಖ. ಆ ಸುಖ ಕ್ಷಣಿಕವಾಗಿ ಸುಖ ಸಿಕ್ಕರೂ ಕೂಡ ಅದರ ನಂತರದಲ್ಲಿ ಬರುವಂತಹ ದುಃಖ ಅದು ಅನಂತ ಅನ್ನುವಂತ ಮಾತಾಡ್ತಾರೆ. ಆಪಾತ ರಮ್ಯ ವಿಷಯ ಪರ್ಯಂತ ಪರಿತಾಪಿನ, ಶಬ್ದ ಸ್ಪರ್ಶಾದ ವಿಷಯಗಳಿಂದ ನಮಗೆ ಒಂದು ಕ್ಷಣ ಸುಖ ಸಿಕ್ಕರೂ ಕೂಡ ಅದು ಅನಂತ ಕಾಲದವರೆಗೆ ನಮಗೆ ದುಃಖವನ್ನೇ ಕೊಡುತ್ತದೆ. ಅದಕ್ಕೆ ನಮಗೆ ನಿಮಿತ್ತವಾಗಿ ಇವರೆಲ್ಲ ಸುಖ ಸಿಕ್ಕಂಗಾದರೂ ಕೂಡ ಅದರಲ್ಲಿ ಸುಖ ಅನ್ನುವಂತಹದ್ದನ್ನು ವಿಚಾರ ಮಾಡಿಕೊಂಡು ಅದು ಸುಖ ಅಲ್ಲಿದಲ್ಲ, ಅದು ನಮ್ಮಲ್ಲಿ ಇರ್ತಕ್ಕಂಥ ಸುಖ ಅನ್ನುವಂತಹದ್ದನ್ನು ವಿವೇಕಗಳು ಮಾಡಿಕೊಂತಾರೆ ಅಂತ ತಿಳ್ಕೊಂಡು, ಕಶ್ಯ ವಾಂಛಾ ವಿವೇಕಿನ, ವಿವೇಕಿಯಾದವರು ಈ ವೈಷಯಿಕ ಸುಖದ ಕಡೆಗೆ ಲಕ್ಷ್ಯ ಕೊಡಂಗಿಲ್ಲ, ಅವರು ನಿರ್ವಿಷಯಕವಾಗಿರ್ತಕ್ಕಂಥ ಸುಖದ ಕಡೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ನೀವು ಅನ್ಬೋದು ಯಾರಿಂದಲೂ ಸಿಗದೆ ನಮ್ಮಿಂದ ನಮಗೆ ಸುಖ ಹೆಂಗ್ ಸಿಗ್ತದೆ, ಹೆಂಡ್ರೆ ಬೇಡ, ಮಕ್ಕಳು ಬೇಡ, ಮನ ಬೇಡ, ಮನೆ ಬೇಡ, ಐಶ್ವರ್ಯ ಬೇಡ, ಇವು ಯಾವುದೋ ಬೇಡ ಆದ್ರೆ ನಮಗೆ ಸುಖ ಸಿಗದೆ ಹೆಂಗ್ ಸಿಗ್ತದೆ ಅಂದ್ರೆ ಸಿಗ್ತದೆ, ದಿನಾನು ಅನುಭವ ಮಾಡ್ತೇನೆ, ಆದ್ರೆ ನಿಮ್ಗೆ ಗುರುತಿಲ್ಲ ಅಷ್ಟೇ. ನಿಮಗೆ ನಿದ್ರಾ ಅನ್ನುವಂತ ಒಂದು ಅವಸ್ಥಾ ಇದೆ, ಸುಸುಪ್ತಿ ಅವಸ್ಥಾ. ಆ ನಿದ್ರಾವಸ್ಥೆಯಲ್ಲಿ ನಿಮಗೆ ಏನಾಗ್ತದೆ, ದುಃಖ ಆಗ್ತದೆ. ದುಃಖ ಆಗಂಗಿದ್ರೆ ಯಾರು ಮಲಗಾಕ ಹಾಕಿದ್ದಿಲ್ಲ. ಎಷ್ಟೋ ಜನರು ಇಲ್ಲೇ ನಿದ್ದೆ ಮಾಡ್ತಿರ್ತಾರೆ, ಇವರಂಗ್ ಮಾಡಂಗಿಲ್ಲ, ಕೆಲಸ ಡೆಲ್ಲಿ ಶಾಸ್ತ್ರ ಮುಗಿತದೆ. ಕೆಲವೊಂದು ಊರೊಳಗೆ ಪುರಾಣ ಪ್ರವಚನ ಹೇಳಕ್ ಚಾಲು ಮಾಡಿಲ್ಲ ಅಂದ್ರೆ ಎರಡೆರಡು ತಾಸು, ಮೂರು ಮೂರು ತಾಸು, ನಾಲ್ಕು ನಾಲ್ಕು ತಾಸು ನಡೀತಿರ್ತಾವ. ಅವ್ನು ನಿಡೆ ಹಂಗ್ ನಡೀತೀವಿ, ಇವ್ರು ನಿದ್ದೆ ಮಾಡಂಗ ಮಾಡ್ತಿರ್ತಾರೆ. ಅದಕ್ಕೆ ನಾವು ಒಂದೊಂದ್ಸಲ ಹೇಳ್ತೇವೆ, ಪುರಾಣ ಪ್ರವಚನ ಅಂದ್ರೆ ಇವ್ ನಿದ್ದೆ ಗುಳುಗಿದ್ದಂಗ. ಯಾರಿಗೆ ಅಂದ್ರೆ ತಿಳಿಲಾರ್ದವ್ರಿಗೆ, ಯಾರಿಗೆ ತಿಳಿಯಂಗಿಲ್ಲ ಅವ್ರಿಗೆ ನಿದ್ದೆ ಗುಳಿಗೆ, ಯಾರಿಗೆ ತಿಳಿತಾರ ಅವ್ರಿಗೆ ಒಂಥರದ ವಿಲಕ್ಷಣವಾಗಿರ್ತಕ್ಕಂಥ ಆತ್ಮಾನುಭೂತಿ ಆನಂದ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಈ ವಸ್ತುಗಳನ್ನೇ ಮನುಷ್ಯ ವ್ಯವಹಾರ ಮಾಡ್ತಾನೆ, ವ್ಯವಹಾರ ಮಾಡ್ತಾನೆ, ಮಾಡಿ ಮಾಡಿ ಕೊನೆ ಏನ್ ಮಾಡ್ತಪ್ಪ ಅಂದ್ರೆ ಎಲ್ಲಾ ಬಿಟ್ಟು ನಿದ್ದೆ ಮಾಡ್ಲಿಕ್ಕೆ ಹೋಗ್ತಾನೆ. ಅವಾಗ ಎಲ್ಲರನ್ನು ಬಿಡ್ತಾನೆ, ಹೆಂಡ್ರನ್ ಬಿಡ್ತಾನೆ, ಮಕ್ಕಳು ಬಿಡ್ತಾನೆ, ಗಂಡ್ರನ್ ಬಿಡ್ತಾನೆ, ಸಂಪತ್ ಬಿಡ್ತಾನೆ, ಎಲ್ಲಾರನ್ನ ಬಿಟ್ಟು ನಿದ್ದೆ ಮಾಡ್ತಾನೆ. ಅವಾಗ ಅವನಿಗೆ ಏನಾಗ್ತದೆ, ಅವಾಗ ಸುಖ ಆಗೋದಲ್ಲ, ಅವಾಗ ಅವನಿಗೆ ಆನಂದ. ಅವಾಗ ಅಲ್ಲಿ ಯಾರು ಇಲ್ಲ, ಮತ್ತೆ ಯಾರು ಇಲ್ಲ, ತನ್ನನ್ನು ತಾನು ಮರೆತು ಬಿಟ್ಟಾರಲ್ಲಿ, ನಯಾನು ಏನು ನ ಎಂಥವ ಅನ್ನೋ ಇದನ್ನು ಕೂಡ ಮರ್ತಾನೆ. ಅಲ್ಲಿ ಹೇಗಿದ್ದಾನೆ ಅಂದ್ರೆ ಆನಂದವಾಗಿದ್ದಾನೆ. ಮತ್ತೆ ಅಲ್ಲಿ ಸುಖ ಆನಂದ ಎಲ್ಲಿಂದ ಪ್ರಾಪ್ತಿ ಆಯ್ತು, ಯಾರಿಂದ ಸಿಕ್ ನಮಗೆ? ಅಲ್ಲಿ ಸಿಗುವಂತ ಆನಂದ ಅದು ಒಂದು ಕ್ಷಣದ ಆನಂದ ಅಲ್ಲ, ಅದು ಅದು ಎಷ್ಟು ಹೊತ್ತಿರುವವರೆಗೆ ನಿಮ್ಗೆ ಗಾಢವಾದ ನಿದ್ರೆ ಹೆಚ್ಚಿರ್ತದೆ ಅಷ್ಟು ಹೊತ್ತಿರುವವರೆಗೆ ಆನಂದನೇ ಇರ್ತದೆ. ಸಂಸಾರದಲ್ಲಿ ಜಾಗ್ರತದಲ್ಲಿ ಸ್ವಪ್ನದಲ್ಲಿ ಸಿಗುವಂತ ಆನಂದವಾಗಿ ನಿದ್ದೆ ಮಾಡ್ತಾರೆ. ಅಂದ್ರೆ 8 ತಾಸಿನವರೆಗೆ ಆನಂದವನ್ನೇ ಕೊಡುವಂತ ವಿಷಯ ಯಾವ್ದಾದ್ರು ಅದರ ನಿಮಗೆ ಪ್ರಪಂಚದೊಳಗೆ? ನೀವು ಸಿನಿಮಾ ನೋಡಕ್ ಹೋಗ್ತೀರಿ ಅಥವಾ ಟಿವಿ ನೋಡ್ಕೊಂಡು ಕುಂಡಿರ್ತಂತ ಎಷ್ಟೊತ್ ಕುಂಡಿರ್ತೀರ? ಅದ್ರ ಮುಂದೆ ಉದ್ಯೋಗ ಇಲ್ಲ ಅದಕ್ಕೆ ಕುಂದ್ರು ಕುಂಡ್ರು ಅದರ ಮುಂದೆ. ಪರಂತು ನಿಮಗೆ ಏನಾಗ್ತದ್ರೆ ನೋಡಿ ನೋಡಿ 1 ತಾಸು 2 ತಾಸು 3 ತಾಸ ಅಂದ್ರೆ ಅದು ಸಿನಿಮಾ ಮೀರ್ತಲ್ಲಿಗೆ 3 ತಾಸು ಅದಕ್ಕೆ ಬೇಸರಕ್ಕೆ ಬರ್ತದೆ. ಕಡೆಪ್ಪ ಸಾಕಂತ ತಿಳ್ಕೊಂಡು ಬಿಟ್ಟುಕೊಟ್ಟು ಹೋಗ್ತಾರೆ. ನೋಡುವಂತ ಆನಂದವನ್ನು ಹೆಚ್ಚು ಹೆಚ್ಚಿಗೆ ಅಂದ್ರೆ 3 ತಾಸು ಪಡೆಯಬಹುದು. ಕೇಳುವ ಆನಂದ ಈಗ ನೀವು ಪ್ರವಚನ ಕೇಳ್ತಾರೆ ಎಷ್ಟೊತ್ತು ಕೇಳ್ತಾರೆ? 1 ತಾಸು 2 ತಾಸು 3 ತಾಸು ಬಹಳ ಆದ್ರೆ ಅಗರ್ಕ ಹಿಂದಿನ ಹಿಂದೆ ಎದ್ದೋಗ ಚಾಲು ಮಾಡ್ತಾರೆ. ಇದೇನು ಇವತ್ತು ಮುಗಿಯಂಗ್ ಕಾಣಂಗಿಲ್ಲ, ನಡೆ ಪ್ರಭುಗಳನ್ನು ತಿಳ್ಕೊಂಡು ಹಿಂದೆ ಎದ್ದೋಗಿ ಬಿಡ್ತಾರೆ. ಮುಟ್ಟಿ ಆನಂದ ಪಡುವಂತ ಸುಖ, ಮೂಸಿ ನೋಡಿ ಆನಂದ ಪಡುವಂತ ಸುಖ, ರಸಾಸ್ವಾದನೆಯನ್ನು ಮಾಡಿ ಆನಂದ ಪಡುವಂತ ಸುಖ ಇವು ಎಷ್ಟೊತ್ತಿರ್ತವೆ? ನೀವು ಊಟ ಮಾಡಕ ಕುಂತ್ರಿ ಅಂತ ತಿಳ್ಕೊಂಡು ಎಷ್ಟು ತಾಸು ಊಟ ಮಾಡ್ತೀರಿ? 1-8 ತಾಸು ಯಾರು ಉಣ್ಣೋರದಾರ? 8 ತಾಸು ಉಂಡದ್ದೇ ಉಂಡದ್ದು ಉಂಡದ್ದೇ ಉಂಡದ್ದು 8 ತಾಸು ಯಾರು ಉಂಡ ಆನಂದ ಪಡೋರದ್ರಿ? 10 ನಿಮಿಷ 15 ನಿಮಿಷ ಬಹಳ ಅರ್ಧ ತಾಸು ಊಟದ ಆನಂದ ಮುಗಿದೋಕದು. ಅದು ಊಟದ ಆನಂದ ಹೆಂಗಿರ್ತದೆ ಅಂದ್ರೆ ಅದು ತಾಟ್ನಾಗಿದ್ರು ಆನಂದ ಇಲ್ಲ. ತಾಟ್ನೊಳಗ ಚಲೋ ಚಲೋ ಉಂಡೆ ಗುಲಾಬ್ ಜಾಮೂನ್ ಎಲ್ಲ ಮಾ ಇಟ್ಟರೆ ತಿಳ್ಕೊ, ಅದು ನೋಡ್ಕೊಂಡು ಕುಂತ್ರ ಆನಂದ ಆಗ್ತದೆ ನಿಮಗೆ? ಅದು ಯಾವಾಗ ತಿಂದೇವೋ ಯಾವಾಗ ತಿಂದೇವೋ ಅನಿಸ್ತಿರು. ಆಮೇಲೆ ಅದು ನುಂಗಿ ಹೊಟ್ಟೆ ಒಳಗೆ ಹೋದ ಬಳಿಕ ಅವಾಗೂ ನಿಮಗೇನು ಅನುಭವ ಆಗಂಗಿಲ್ಲ. ಅದರದ್ದು ನಿಮಗ ಅನುಭವ ಆಗೋದು ಯಾವಾಗ ಅಂದ್ರೆ ಅದ ನಾಲ್ಗೆ ಮೇಲೆ ಇದ್ದಾಗ ನಿಮಗ ಅದರ ಸ್ವಾದ ಅನುಭವ ಆಗ್ತದೆ. ಮತ್ತೆ ನಾಲ್ ಹೆಂಗ ಇಟ್ಕೊಂಡು ಕುಂಡಿರ್ತೀರ ಅದು ಅದು ಸ್ವಲ್ಪ ನೋಡ್ತಾ ಸಂಪರ್ ಒಳಗೆ ನುಗ್ಸೆ ಬಿಡ್ತದ ನಡೆ ಅಂತ.
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org. Om Namah Shivaya.

ಪ್ರಾಚೀನ ಶೀರ್ಷದಯತೆ ವಿಚಾರೇಖಾತ್ಮಾನಮೇತೆ ಸರ್ವಮಾಯುರಯತೆ ಅಭಿಸ್ಪರ್ಜಲಾಕಂಚಯತೆ ನಾಖ್ಯಾಮಷ್ಟನ್ನ ಶೀಯತೆ ಸಯಂ ವೇದ ಹರೀನಾಸ್ತಃ ಪಾವಿತ್ರಂ ವಿಲಾಂಚಕಾರಿರನ್ವಯೋಭೂತ್ವಾಗಂಲೋಕಮಿಯಾಯ ಆದಿತ್ಯಸ್ಯಾಯುಜ್ಯಂ ಹಗುಂಸೋ ಹರಿರನ್ವಯೋಭೂತ್ವಾ ಸ್ವರ್ಗಂ ಲೋಕಮೇತಿ ಆದಿತ್ಯಸ್ಯಾಯುಜ್ಯಂ ಹೇಂ ವೇದ ದೇವಭಾಗೋಸ್ರೌ ಸರ್ಗ ಆವಿತ್ರಂ ವಿಲಾಂಚಕಾರ ಸಗುಂಹಪಾಕೃಶ್ಯಮ.

ಅಗ್ನಿರೇವತಾಗಮ್ಮಧು ಯಾಕ್ಷಾಮರಪಕ್ಷಯೋರಾತ್ರಿಯಾಣ್ಯಾನಿ ಹೇ ಮಧುಗಾ ಚಲೋ ಹವಾ ಮಧುಗಲಕ್ಷ ಮಧುಗಾ.

ಸುಮಿತ್ರಿಯಾನಾಪಾಓಷಾಧಯಸ್ಸಂತುದುರ್ಮಿತ್ರಿಯಾಸ್ತಸ್ಮೈ ಸಂತು ಯೋಸ್ಮಾನ್ವೇಷ್ಟಿಯಂಚಾವಯನ್ವಿಷ್ಮಃ ದ್ರುಪದಾದೀವಮುಮುಚಾನಸ್ವಿನ್ನಸ್ನಾತೋಮಲಾದಿವ ಭೂತಂ ಪವಿತ್ರೇಣೇವಾಜ್ಯಮಾಪಶ್ಯುಂಧನ್ತು ಮೈನಾಸಃ ಉದ್ವಯಂತಮಾಸಸ್ಪರಿಸ್ವಃ ಪಶ್ಯಂತ ಉತ್ತಾರಂ.

ಕೃತಸ್ಯತಿ ಸರಸ್ವತಿ ಕೃತಸ್ಯೇಂದ್ರೇಣ ಸುತ್ರಾಂನಾ ಕೃತಸ್ಯ ಉಪಾಹೂತ ಉಪಾಹೂತಸ್ಯ ಭಕ್ಷಯಾಮಿ ಸಮಿದ್ಧ ಇಂದ್ರ.

ಸದುಗ್ರಹ ಓಜಿಷ್ಠೇಭಿರ್ನೃಪತಿರ್ವಜ್ರಾಬಾಹುಸ್ ಸಂಗೇ ಸಮತ್ಸು ತುರ್ವಣಿಸ್ಪೃತನ್ಯೋನ್ ಆ ನ ಇಂದ್ರೋ ಹರಿಭಿರ್ಯಾತ್ವಚ್ಛರ್ವಾಚೀನೋ ವಾಸೇ ರಾಧಾಸೇ ಚ ತಿಷ್ಠಾತಿವಜ್ರೀಮಘವಾ ಆವಿರಪ್ಶೀಮಯ್ಯಜ್ಞಮನೂನೋ ವಾಜಾಸಾತೌ ತ್ರಾತಾರಮಿಂದ್ರಾಮವಿತಾರಮಿಂದ್ರಗ್ನಿ ಹವೇ ಏ ಹವೇ ಸುಹವಗ್ನಿ ಶೂರಮಿಂದ್ರಂ.

ಇಂದ್ರಿಯಂ ವರುಣಃ ಕ್ಷತ್ರಮಿಂದ್ರಿಯಂ ಭಗೇನ ಸವಿತಾಶ್ರಿಯಂ ಸುತ್ರಾಮಾಯಶಾ ಸಾಬಲಂದಧಾನಾ ಯಜ್ಞಮಾಶತ ಅಶ್ವಿನಾ ಗೋಭಿರಿಂದ್ರಿಯಮಶ್ವೇಭಿರ್ವೀರ್ಯಂ ಬಲಂ ಹವಿಷೇಂದ್ರ

ದರ್ಷದ್ವೃಷನ್ ವಸು ದುಃಶಗ್ನೇ ಸೋಮರ್ತ್ಯೋರಿಪು ತಾನ ಆವೋಳಹಮಶ್ವಿನಾರಯಿಂ ವಿಷಂಗಾಸಂದೃಶಂ ಧಿಷ್ಣ್ಯಾವರಿವೋ ವಿದಂ ಭಾವಕಾನಃ ಸರಸ್ವತೀ ವಾಜೇಭಿರ್ವಾಜಿನೀವತಿ ಯಜ್ಞಂ ವಷ್ಟು ಧಿಯಾ ವಾಸು ಚೋದಯಿತ್ರೀ ಸೂನೃತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ದಾಧೇ ಸರಸ್ವತೀ ಮಹೋ ಅರ್ಣ ಸರಸ್ವತೀ ಪ್ರಚೇತಯತಿ ಕೇತುನಾ ಧಿಯೋ ವಿಶ್ವಾ ವಿರಾಜತಿ.

ಸಕಲಭೇದಂ ಜೀವಾಂಗಾಯಾಂ ಜೀವಂತೇಹಂ ಅರಂತರೇ ಮುನ್ನೇ ಸ್ವಾಂಗೇ ಸ್ವಾಹಾರೇ ಹಿಗಾಯಂ ತಪ್ಪದೇಮೇಮ ಪಾರಿಣಾಪತಿಪುರೋಷಂ ಪರಿಸಾದಿ ಅನ್ಯೇಧ್ಯಾತೋ ಅಪಾರಂ ಗರ್ಭೋರಾಡೋಹಂ ನಿಪುರಂ ನವಾಹ ಧ್ರುವಾ ಸಹಸ್ರಾಂ ನೇಭೇದೇ ಸಂತಾಹೃದಾಃ ಅವರೋಲ್ವಾ ಉದಾತ್ಮಾ ನವೋಢಢಃ ಯೋರಂ ದುರಿತಂ ದೇಹ ಸಂಜ್ಞಾಃ ಮುನ್ಮುಂಚಂದೇ ವಿರರುಣಾ ಉಗ್ರಾಜಾವೇ ಕದೋಷಣೇ ಮಧ್ಯಂ ಮೇರುದಾಹಂ ಬಭೂವ ಮನೋಮತ್ಪರ್ಣಂ ಮನೋಮತ್ಪುಷ್ಪ ಮಾಧಾಂ ಮನೋಸ್ತಂಭತ್ತಾಮ ತತ್ರ ಭಕ್ತಾಭಿರಮಂಗಂ.

ಸೂರ್ಯಂ ಸಂತಂತೇ ಪ್ರಜಾಪತಿ ಚಾರೋಹಂ ಚಾಂದ್ರೇ ಸರ್ವೇ ಪ್ರಯಸ್ಪತಿ ಶಿವ ಓಡೇ ಸಂತೃತ.

ಸಮಾಸೋ ವಿಸ್ಮರ ಸಂಹರಣ ಸರ್ವಾ ಸಮಗ್ರಾವೋಧೇರ್ಬೋಧಂ ಕಷಯಂ ಪಾರಯಾಮಿ ಪುರೋಷಂ ಪುರಿತಾಲಿ ಅಶ್ವತ್ಥೋಧೀರುಧಾಂ ಸೋಮೋ ರಾಜಾಮೃತಂ ಹರಿ ಶ್ರೀಹೇಯವಕ್ಷರೇ ರಜೋ ನಿವರಸ್ವತ್ರಾವರ್ಜ್ಯ ಸುಜ್ಜೀವೇಂದ್ರೇ ಜಾಕೃಷ್ಟಿ ಮಾತ್ಯನ್ಯೋರೇ ತರಾರಾಧಿ ಸಮೇಂಬರಂ ಪುರುಷಂ ಪಾಯಾವಧಿ ಅಥೋ ಗಣಮಿರ ಯಥಾ ರಕ್ಷ

ಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾಕ್ರಾ

ಸಂಚರಾಗಜನ ಪ್ರಚಾರಮಾಯೋಗ ಯಜ್ಞೇ ಅಸ್ಯ ದೇವ ಇಂದ್ರೋ ನಿತ್ಯಾತ್ಮನಿಷೇಧಿ ಯಥಾ ಮಧು ಮಧುಕರ ಸಂಭರ.

ಸಮಸ್ತಾನ್ಮನಪಾದಯಾದ ಶೇಷಾಂ ಬನ್ನಾಹಮ ಸಗ್ನೇವಾ ಸೋಹಮ್ಯ ನಿರ್ಧರ ಸಹಿತ್ವ

0: ओम नमः शिवाय।
1: यू आर लिसनिंग टू शैवम.org रेडियो, द 24/7 स्पिरिचुअल चैनल फ्रॉम शैवम.org।
2: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் மூர்க நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
3: குருப்யோ நமஹ. எல்ல மகனியர்களுக்கும் நமஸ்கார.
4: முந்தே மூர்க நாயனார் அன்னவர சரித்திரியன்ன ஹேளோதக்கு இஷ்டப்படுத்தேனே. ಪ್ರಾರಂಭದಲ್ಲಿಯೇ ಹೇಳಿರುವಂತೆ ಸುಂದರಮೂರ್ತಿಗಳು ಹೇಳಿದಾರಲ್ಲ, ದಂಡಿಡಾರ್ಕೂ ಮೂರ್ಖರ್ಕೂ ಮಡಿಯಾನೆ ಅಂತ, ಅವರು ಮೂರ್ಖನಾಯನಾರ ಬಗ್ಗೆ ಹೇಳಿದರು. ಅವರಿಗೆ ದಾಸನು ಅಂತ ಇದರರ್ಥ. ಈ ಮೂರ್ಖನಾಯನಾರವನ್ನವರು ತೊಂಡೈನಾಡಿನ ತಿರುವೇರ್ಕಾಡು ಎಂಬ ಊರಿನಲ್ಲಿ ಇದ್ದವರು. ಇವರು ವೆಳ್ಳಾಳ ಜನಕ್ಕೆ ಸೇರಿದವರು. ಇವರು ಇದು ಏನು ಪದ್ಧತಿ ಅಂತಂದರೆ, ಶಿವಭಕ್ತರಿಗೆ ಊಟ ಕೊಡಬೇಕು ಏನೇ ಆಗಲಿ, ಪ್ರತಿ ದಿವಸ ಅವರನ್ನು ಉಪಚಾರ ಮಾಡಿ ಅವರಿಗೆಲ್ಲ ಊಟ ಕೊಡುವುದು, ಭೋಜನ ಕೊಡುವುದು, ಇದು ಇವರು ನಡೆಸ್ತಾ ಇದ್ದಂಥ ಪದ್ಧತಿ. ಏನು ಬಹಳ ಕಾಲ ನಡೆಸ್ಕೊಂಡು ಬಂದರು. ಕ್ರಮೇಣ ಏನಾಯಿತು, ಇವರ ಐಶ್ವರ್ಯ ಹಣ ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡ್ತು. ಕಡಿಮೆ ಆಗ್ತಾ ಬಂದರೆ ಏನು ಮಾಡಿದ್ರು ಇವರು? ಇವರು ಒಂದು ವಿಚಿತ್ರವಾದ ನಾಯನಾರು. ಇವರ ಹತ್ರ ಒಂದು ಒಳ್ಳೆಯ ಕೆಟ್ಟ ಶಕ್ತಿನೂ ಒಳ್ಳೆಯ ಗುಣವೂ ಗೊತ್ತಿಲ್ಲ. ಅಂದರೆ ಶಿವಭಕ್ತಿನಲ್ಲಿ ಯಾವುದೂ ನ್ಯೂನತೆ ಇಲ್ಲ, ಆದರೆ ಇವರು ನಡೆಸ್ತಾ ಇದ್ದಂಥ ಮಾರ್ಗ ಮಾತ್ರ ಸರಿಯಾದ್ದಲ್ಲ. ಇವರು ಜೂಜಾಡೋರು, ಜೂಜಾಡೋದರಲ್ಲಿ ನಿಸ್ಸೀಮರು. ನಿಸ್ಸೀಮರು ಅಂದರೆ ಇವ್ರ ಹತ್ರ ಯಾರು ಜೂಜಾಡಿದ್ರು ಕೂಡ ಅವರೇ ಸೋಲಬೇಕು, ಇವರೇ ಗೆಲ್ಲಬೇಕು, ಆ ಥರ ಇತ್ತು. ಇದರಿಂದ ಏನು ಮಾಡಿದ್ರು, ಯಾವಾಗ ದುಡ್ಡು ಕಡಿಮೆ ಆಗೋಯ್ತೋ ಎಲ್ಲರನ್ನು ಜೂಜಿಗೆ ಕರೆಯೋದು, ಜೂಜಾಡೋದು, ಜೂಜಾಡಿ ಅವರ ಹತ್ರ ಇದ್ದ ಹಣವನ್ನು ತೆಗೆದುಕೊಂಡು ಅದರಿಂದ ಶಿವಭಕ್ತರಿಗೆ ಊಟ ಹಾಕೋದು, ಈ ಥರ ಮೆಥಡ್ ಇವ್ರದ್ದು. ಇದೇನಾಯಿತು, ಕ್ರಮೇಣ ಇವರು ಎಲ್ಲರನ್ನು ಜೂಜಿಗೆ ಕರೆಯೋದು, ಅವರು ಬರೋದಿಲ್ಲ ಅಂತಂದರು ಬಲವಂತವಾಗಿ ಬರೋವಾಗಿ ಮಾಡೋದು, ಅವರನ್ನು ಸೋಲಿಸೋದು. ಕೊಡಲಿಲ್ಲ ಅಂದರೆ, ಅವರು ದುಡ್ಡು ಕೊಡಲಿಲ್ಲ ಅಂದರೆ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಚೂರಿಯಿಂದ ತಿವಿಯೋದು. ಇಂಥ ದುರ್ಮಾರ್ಗ ಇದು, ಯಾರೂ ಒಪ್ಪೋದಕ್ಕೆ ಆಗುವುದಿಲ್ಲ. ಆದರೂ ಈ ಹೀಗೆ ಅವರು ಶಿವಭಕ್ತರ ಸೇವೆ ಮಾಡೋದ್ರ ಮೂಲಕ ಶಿವಭಕ್ತಿಯನ್ನು ಪ್ರಕಟಪಡ್ತಾ ಇದ್ದರು. ಆದರೆ ಇನ್ನೊಂದು ಏನು ಇವರಲ್ಲಿ ಅಂದರೆ, ಆ ತರಹ ಗಳಿಸಿದ ಹಣವನ್ನು ಒಂದು ಚೂರು ಕೂಡ ತಮ್ಮ ಸ್ವಂತಕ್ಕೆ ಉಪಯೋಗಿಸ್ತಾ ಇರಲಿಲ್ಲ, ಎಲ್ಲ ಶಿವಭಕ್ತರಿಗೆ ಊಟ ಮಾಡೋದೇ ಹಾಕಿದರು. ಹೀಗೆ ಇವರು ತಮ್ಮ ಶಿವಭಕ್ತಿಯನ್ನು ಪ್ರಕಟಿಸ್ಪಡಿಸ್ತಾ ಇದ್ದರಿಂದ, ಅಂದರೆ ಇವರ ಮಾರ್ಗ ಸರಿಯಲ್ಲ, ಅದಕ್ಕೆ ಇವರಿಗೆ ಮೂರ್ಖ ನಾಯನಾರ್ ಅಂತ ಹೆಸರು ಬಂದಿದೆ ಅಂತ. ಕೆಟ್ಟ ನಾಯನಾರ್ ಅಂತ, ಮೂರ್ಖ ಅಂದರೆ ಕೆಟ್ಟವರು ಅಂತ. ಈ ರೀತಿ ಇವರು ಶಿವಭಕ್ತರುಗಳನ್ನು ಸೇವೆ ಮಾಡಿದ್ರು. ಈ ನಾಯನಾರವರು ತಾವು ಗಳಿಸಿದ ಹಣ ಎಲ್ಲ ಸರಿಯಾದ ಮಾರ್ಗದ ಅಲ್ಲವಾದರೂ ಸಹ ಇವರ ಉದ್ದೇಶ ಒಂದು ಘನವಾದ ಉದ್ದೇಶವೇ. ಏನು ಅಂತಂದರೆ, ತಮಗಾಗಿ ಏನೂ ಅದರಿಂದ ತೆಗೆದುಕೊಳ್ಳಿಲ್ಲ, ಎಲ್ಲ ಶಿವಭಕ್ತರಿಗೆ ಅರ್ಪಣೆ ಮಾಡಿದ್ದರಿಂದ ಪರಮೇಶ್ವರನಿಗೆ ಇದು ಒಪ್ಪಿಗೆ ಆಯಿತು. ಆದ್ದರಿಂದ ಇವರು ಕೂಡ ಒಬ್ಬರು ಘನವಾದ ನಾಯನಾರ್ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಕೊನೆಗೆ ಶಿವಪಾದವನ್ನು ಸೇರಿದ್ರು ಅಂತ ಹೇಳಲ್ಪಟ್ಟಿದೆ. ಇದು ಮೂರ್ಖ ನಾಯನಾರ್ ಅವರ ಚರಿತ್ರೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.
5: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ಸತ್ಯವರೋಹಿಶ್ವಗರ್ಮಣಿಶ್ವಾಮೇ ಕರ್ಮಾ ನಿರಮಾನ ಅವರುಂಧರ ಆಗತ್ಯ ಪ್ರಜಲ ಸಂಕನ್ಯಾ

ಸತ್ಯಮೇತಾವದ್ವಾಹಚ್ಚಾವದೇತಾವದೇವಾಸ್ತವದೇನಾಂ ಬ್ರಹ್ಮೇ ಪ್ರಾದತ್ತಮನೇ ಕನಸೋ ನಿರ್ಗೇದಮೇ ಸ್ವೇದ ಶಿವಶ್ಚಮದೇ ಸತ್ತದೇ ನಯದ್ವೇ ಯಜ್ಞಾ ಪರಿಚ್ಛದೇ ನಷ್ಟಂ ಸಚ್ಚಿವ ಲಕ್ಷಮ ಭಯ ಸತ್ಯ ಸತ್ಯ

ಕಲ್ಪಮಾನ ಸೂರ್ಯಂ ವಯಂ ರಜಿಕ್ಷಿಯಂತರಂ ಕಾಮ ಭವಾಮಹೇ ನಾಧರ್ಮಾಣಿಗೋ ನಾಧರ್ಮಾನಸ್ಯ ಗಾತುರಬ್ಧಯಕ್ಷ ಪರಿವಿಶ್ವಂ ನಭೋ ವಿಶ್ವಂ ಸಂಪಶ್ಯನ್ ಸುಮಿದತ್ರಯತ್ರಿದಂ ಪರ್ಯಶ್ಯ ಮಹಿಮಾಲಯಂತ್ರಂ ಜ್ಯೋತಿರಾಜನ್ ಪರಿದ್ಯಾಮಂತರಿಕ್ಷನ್ ಸರ್ವಂ ಸಂಪಶ್ಯನ್ ಸುಮಿದತ್ರೇಧಾಜನಾಧೇ ಮುಖಾಂ ಶರ್ವಾ ಪ್ರಭಲ ಬುದ್ಧಿ ಪ್ರಭ